ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 2ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ

23ನೇ ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:30. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ದೇಶದಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದಂತಹ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮಾಧ್ಯಮದ ಮೂಲಕ ನೇಮಕಾತಿ ಪತ್ರ ವಿತರಣೆ ಮಾಡಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಮತ್ತು ಮಧ್ಯಮ ಖಾತದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರ್ಲಾಜೆ ಭಾಗಿಯಾಗಲಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ಲು ತಾಲೂಕಿನ KHB ಸೂರ್ಯ ಕ್ರೀಡಾ ಗ್ರಾಮದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೂ ಚಾಲನೆ ದೊರಕಲಿದೆ. ಜಲಜೀವನ್ ಮಿಷನ್ 2.0 ಕಾರ್ಯಕ್ರಮದ ಅನುಷ್ಠಾನ ಚೌಕಟ್ಟು ಕುರಿತಂತೆ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ದೇಶದ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾಲೋಚನೆ ನಡೆಸಿತು. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಅನುಕ್ರಮವಾಗಿ June 1 ಮತ್ತು June 10 ಪ್ರಾರಂಭ ಮಾಡಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ MB ಪಾಟೀಲ್ ತಿಳಿಸಿದ್ದಾರೆ. ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನೂರ್ಲಾನ್ ಯರ್ನೆಕ್ ಬಯೇವ್ ಅವರನ್ನು ಭೇಟಿ ಮಾಡಿದರು. ಜಾಗತಿಕ ಪ್ರಾದೇಶಿಕ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದರು. ಇದೇ 24 ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಶಾಂತಿಯುತ ಮಾನವ ಸರಪಳಿ ರಚಿಸಲು ಸಾರ್ವಜನಿಕರು ಮುಂದೆ ಬರುವಂತೆ ಸಂಘಟನೆಯೊಂದು ಕರೆ ನೀಡಿದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸುದ್ದಿ ಹರಿದಾಡುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಯಾವುದೇ ಅಧಿಕೃತ ಅನುಮತಿ ಇರುವುದಿಲ್ಲ, ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊಲ್ಲಿ ವಲಯದಲ್ಲಿನ ಪ್ರಸ್ತುತ ಭೌಗೋಳಿಕ ಮತ್ತು ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಬಹ್ರೈನ್ನಲ್ಲಿ October 24 ನಡೆಯಬೇಕಿದ್ದ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಮುಂದೂಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆಯವರೆಗೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳ ಪ್ರಸಾರ. 9:00 to 10:00 ದಿನ ವಿಶೇಷ ಮಾತು, ಮಾಹಿತಿ ಹಾಗೂ ಹಾಡುಗಳ ಕಾರ್ಯಕ್ರಮ. 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಬಿತ್ತರ. ಶನಿವಾರದ ಈ ಪ್ರಸಾರದಲ್ಲಿ 11:02 ಹೊಸ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮವಿರುತ್ತದೆ. 12:05 ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ಹಾಗೆ 12:20 ಶನಿವಾರದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ, ಎಸ್ಎಂಎಸ್ ರಿಕ್ವೆಸ್ಟ್ ಶೋ. ಇನ್ನು 12:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳು. 3:00 ಎಂದಿನಂತೆ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:00 ಪರಿಮಳ ಮುಕ್ತ ಮಾತುಕತೆ ಕೇಳುತ್ತೀರಿ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 5:15 ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:05 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಇನ್ನು ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ, ರಾತ್ರಿ 7:07. ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಬೆಳವಾಡಿ ಅವರ ನೆನಪುಗಳು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ ಹಾಗೂ ಚಂದು ಬಾನುಲಿ ಬಂಧು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಶನಿವಾರದ ವಿಶೇಷ ಚಲನಚಿತ್ರ ಧ್ವನಿವಾಹಿನಿ. ಇಂದು ಕೇಳಿ ಈ ಜೀವ ನಿನಗಾಗಿ ಚಿತ್ರದ ಧ್ವನಿವಾಹಿನಿ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳನ್ನು ಕೇಳುತ್ತೀರಿ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: ದೈವಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.
2: ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಸಮಯ ಆಗಿದೆ 6:08. ಇನ್ನೀಗ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಿಗೆ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಮಾಡಿರುವ ಗಣಪತಿಯ ಹಾಡು, ದನಿಯಾಗಿದ್ದಾರೆ ಎಸ್ ಜಾನಕಿ. ನಂತರ ಕೇಳಿ ಪುರಂದರದಾಸರ ರಚನೆ, ಹೆಚ್ ಹನುಮಂತಾಚಾರ್ ಅವರ ಸಂಗೀತ, ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ವೆಂಕಟಾಚಲ ನಿಲಯಂ, ಈ ಭಕ್ತಿಗೀತೆ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ನೀವೀಗ ಕೇಳಿದ್ರಿ ಪಾರ ಶ್ರೀ ಅವರ ಭಕ್ತಿಗೀತೆ. ದನಿಯಾಗಿದ್ರು ಮಂಜುಳಾ ಗುರುರಾಜ್. ಸಮಯ ಆಗಿದೆ 6:27:30. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಂದ್ರದಿಂದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಬಸವೇಶ್ವರರ ಒಂದು ವಚನ ಹಾಡಿದ್ದಾರೆ ಶಿವಾನಂದ ಪಾಟೀಲ್.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಇದುವರೆಗೂ ಕೀರ್ತನೆಗಳನ್ನು ವಾಚನಗಳನ್ನು ಆಲಿಸಿದರೆ, ಇನ್ನು ಮುಂದೆ ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು ಕೇಳಿ. ಪತಿಯೇ ದೈವ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಜಯದೇವ್ ಅವರು ಜೊತೆಯಾಗಿ ಹಾಡಿರುವ ಗೀತೆ, ರಚನೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ವಿಜಯ ಭಾಸ್ಕರ್. ನವಕೋಟಿ ನಾರಾಯಣ ಚಿತ್ರದ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಶಿವಪ್ರಸಾದ್. ಪುರಂದರದಾಸರ ರಚನೆಗೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ದನಿಯಾಗಿದ್ದಾರೆ.

0: ಜ್ಯೋತಿ ಮಾತೆಗೆ ತೋರಿದೆ ಅನುಪಮ ಪ್ರೀತಿ,
1: ರಾಮರಾಜ್ಯದೇ ನೆಲಸಿದ ನೀತಿ ರಾಘವ ನಮಗೆ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಪ್ರತಿಜ್ಞೆ ಚಿತ್ರದ ಗೀತೆ ಪ್ರಸಾರವಾಯಿತು. ಜಿ ಸದಾಶಿವಯ್ಯ ಅವರು ಬರೆದಿದ್ರು. ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಲೀಲಾ ಅವರು ದನಿಯಾಗಿದ್ದರು. ಗಂಧರ್ವಗಿರಿ ಚಿತ್ರಕ್ಕಾಗಿ ಉಪೇಂದ್ರ ಕುಮಾರ್ ಅವರು ಪುರಂದರದಾಸರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ರು. ಹಾಡಿಗೆ ದನಿಯಾಗಿದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹಾಗೆ? ಹಾಗಾಗಿ ವಿವಿಧ ಭಾರತಿ ಎಫ್ ಎಂ ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

ಸಮಯ 6:43:50. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚಂದವಳ್ಳಿಯ ತೋಟ ಚಿತ್ರದ ಗೀತೆಯನ್ನ ಕೇಳಿ. ತರಾಸು ಅವರ ಕವಿತೆ, ಟಿಜಿ ಲಿಂಗಪ್ಪ ಅವರ ಸಂಗೀತ, ಪೀಠಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಯಲ್ಲಿದೆ.

0: ದೇವರು ಕೊಟ್ಟ ತಂಗಿ ಚಿತ್ರಕ್ಕಾಗಿ ವಿಜಯ ಭಾಸ್ಕರ್ ಅವರು ಪುರಂದರದಾಸರ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ರು. ದನಿಯಾಗಿದ್ರು ಎಸ್ ಜಾನಕಿ ಅವರು.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ನಾದಪ್ಪಾಸಿನೇ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಅಮ್ಮ ಚಿತ್ರದ ಗೀತೆಗಾಗಿ ಧ್ವನಿಯಾಗಿದ್ದರು ಪಿಬಿ ಶ್ರೀನಿವಾಸ್, ಬೆಂಗಳೂರು ಲತಾ ಅವರು. ಸಾಹಿತ್ಯ ಜಿವಿ ಅಯ್ಯರ್, ಸಂಗೀತ ಸಂಯೋಜನೆ ಟಿಜಿ ಲಿಂಗಪ್ಪ ಅವರದು. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯವಾಗಿದೆ 7 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಡಿಯಾಚೆಗಿನ ಭಯೋತ್ಪಾದಕತೆ ಸೇರಿದಂತೆ ಯಾವುದೇ ಸ್ವರೂಪದ ಉಗ್ರವಾದವನ್ನು ದಮನಗೊಳಿಸುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಖಾತೆ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವೃತ್ತಿಯಿಂದ ತೆರವಾಗಿರುವಂತಹ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅವಧಿಯಲ್ಲಿ ಪೋಲಿಯೋ ಹನಿ ಹಾಕಿಸಲು ಸಂಚಾರಿ ತಂಡ ಸೇರಿದಂತೆ ಒಟ್ಟು 4,452 ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಎಂದು ಮುಖ್ಯ ಆರೋಗ್ಯ ಅಧಿಕಾರಿ ಎಸ್ಎಸ್ ಮದನಿ ತಿಳಿಸಿದ್ದಾರೆ. ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಬ್ರಿಕ್ಸ್ ಯುವ ರಾಜತಾಂತ್ರಿಕ ವೇದಿಕೆ ಅಭ್ಯರ್ಥಿಗಳು ಮತ್ತು ರಾಜತಾಂತ್ರಿಕ ಅಕಾಡೆಮಿಗಳ ಮುಖ್ಯಸ್ಥರ ಜೊತೆಗೆ ಸಂವಾದ ನಡೆಸಿ ಜಾಗತಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ನಾವೀನ್ಯತೆ, ಸಹಕಾರ, ಸುಸ್ಥಿರತೆ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ದಕ್ಷಿಣ ಮಧ್ಯ ರೈಲ್ವೆ ಕೆಲವು ರೈಲ್ವೆ ಸೇವೆಗಳನ್ನು ಕಾರ್ಯಾಚರಣೆಯ ಕಾರಣಗಳಿಂದಾಗಿ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ. ತಿರುಪತಿ ಹುಬ್ಬಳ್ಳಿ ತಿರುಪತಿ ಗುಂತಕಲ್ ಚಿಕ್ಕಜಾಜೂರು ಗುಂತಕಲ್ ರೈಲು ಹಾಗೂ ಗುಂತಕಲ್ ಹಿಂದೂಪುರ ಗುಂತಕಲ್ ಮತ್ತು ಕೆಎಸ್ಆರ್ ಬೆಂಗಳೂರು ಅನಂತಪುರ ಕೆಎಸ್ಆರ್ ಬೆಂಗಳೂರು ನಡುವಿನ ಮೆಮು ರೈಲು ಸಂಚಾರವನ್ನು ಇಂದಿನಿಂದ ಜೂನ್ 1ರ ಅವಧಿಗೆ ಅನ್ವಯವಾಗುವಂತೆ ರದ್ದುಗೊಳಿಸಿದೆ. ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ 2026ರ ನೀಟ್ ಯುಜಿ ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಪ್ರಮುಖ ಆರೋಪಿಯನ್ನು ಪುಣೆಯಲ್ಲಿ ಬಂಧಿಸಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಸೋಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ

0: ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸಮಯ 7:05. ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ಸರಿ ಸರಿ ದ ಮಮ ಬದನಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ

0: ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು June 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
4: ಮೊನ್ನೆ ಏನು ಅನಾಹುತ ಆಗಿದೆ ಮತ್ತೆ ಅಡಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್.

0: ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. ಈಗೇನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
1: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ ಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಸಮಯವಾಗಿದೆ 7:15:55. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನೀಗ ಕೇಳೋಣ
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದರು ಎಂಎಲ್ ಬಸವಣ್ಣ. ಮೈಸೂರು ಅರಮನೆ ಕಂಪನಿಯಲ್ಲಿ ಕಲಾವಿದರಾಗಿದ್ದವರು. ಪ್ರಖ್ಯಾತ ರಂಗ ಕಲಾವಿದರಾದ ಮರಿರಾಯರು, ನಾಗೇಂದ್ರ ರಾಯರು ಎಲ್ಲರೂ ಕೂಡ ಅರಮನೆ ಕಂಪನಿಯಲ್ಲಿ ಇದ್ದವರು. ತಂದೆ ಚಿಕ್ಕ ಮಹಾಲಿಂಗಪ್ಪ ಅವರು ಕೂಡ ಅರಮನೆ ಕಲಾವಿದರಾಗಿದ್ದರು. ತಂದೆ ಮತ್ತು ಅಣ್ಣನ ಜೊತೆ ಜೊತೆಯಲ್ಲೇ ಆಗ ಅರಮನೆ ಕಂಪನಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು. ಅರಮನೆ ಕಂಪನಿಯ ನೆನಪುಗಳು ಎಂಎಲ್ ಬಸವಣ್ಣ ಅವರ ಧ್ವನಿಯಲ್ಲಿ. ಇದು 1966 ಧ್ವನಿ ಮುದ್ರಣ.
4: ಚಾಮರಾಜ ಒಡೆಯರ್, ಹಿಂದಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್ ಕಾಲದಲ್ಲೇ ಕಂಪನಿ ಪ್ರಾರಂಭವಾಯಿತು. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತು ಇವರುಗಳಿಂದ ರಚನೆಯಾದಂತಹ ನಾಟಕಗಳನ್ನು ಅರಮನೆಯಲ್ಲಿ ಆಡುವುದಕ್ಕೆ ಏರ್ಪಾಡು ಮಾಡಿದರು. ಆಗ ಈಗಿನ ಕಾಲದಂತೆ ನಾಗರಿಕತೆ ಅಷ್ಟು ಇಲ್ಲದಿದ್ದರಿಂದ ಬರೀ ಸೀಮೆಣ್ಣೆ ದೀಪಗಳಲ್ಲಿ ಮಾಡುತ್ತಾ ಆ ನಾಟಕಗಳನ್ನು ಆಡ್ತಾ ಇದ್ರು. ಮತ್ತು ಅರಮನೆಗೆ ಸೇರಿದಂತೆ ಕರಿಕಲ್ ತೊಟ್ಟಿ ಎಂಬ ಭಾಗದಲ್ಲಿ ಒಂದು ನಾಟಕ ಶಾಲೆ ಇದೆ. ಈ ನಾಟಕ ನೋಡೋದಕ್ಕೋಸ್ಕರವಾಗಿ ಶ್ರೀಮನ್ ಮಹಾರಾಜರು, ರಾಣಿವಾಸದವರು, ರಾಜಪರಿವಾರದವರು, ಮುಖ್ಯಾಧಿಕಾರಿಗಳು ಎಲ್ಲರೂ ನಾಟಕ ನೋಡೋದಕ್ಕೋಸ್ಕರ ಅದೇ ಮಾಡಿಸ್ತಿದ್ರು. ಅರಮನೆ ಪಂಡಿತರುಗಳಿದ್ರು, ಅವರುಗಳೇ ಅದನ್ನು ರಚನೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 30-35 ನಾಟಕಗಳಿತ್ತು. ಅದರಲ್ಲಿ ಮುಖ್ಯವಾದವು ಶಾಕುಂತಳ, ರತ್ನಾವಳಿ, ಹರಿಶ್ಚಂದ್ರ, ಚಾರುದತ್ತ, ಪ್ರತಾಪ್ ಸಿಂಹ ಚರಿತ್ರೆ, ವೀರಸಿಂಹ ಚರಿತ್ರೆ, ರುಕ್ಮಾಂಗ ಚರಿತ್ರೆ, ಮಕವರಿಂದಿಕಾ ಪ್ರಣಯ, ಮಂದಾರವಲ್ಲಿ ಪ್ರಣಯ, ದ್ರೌಪದಿ ಸ್ವಯಂವರ, ವಿರಾಟ್ ಪರ್ವ ಇತ್ಯಾದಿ ನಾಟಕಗಳೆಲ್ಲ ನೀತಿ ಬೋಧಕನೇ ಬೋಧವಾದ ನಾಟಕಗಳು ಮತ್ತು ಪುರಾಣ ಪ್ರಸಿದ್ಧವಾದ ನಾಟಕಗಳು, ಚರಿತ್ರಕ್ಕೆ ಅರ್ಹವಾದಂಥ ನಾಟಕಗಳನ್ನು ಮಾತ್ರ ಆಡ್ತಿದ್ರೆ ಹೊರತು ಈ ನಾಗರಿಕತೆಯ ನಾಟಕಗಳು, ಸಾಮಾಜಿಕವಾದ ನಾಟಕಗಳನ್ನು ಆಡ್ತಾ ಇರಲಿಲ್ಲ. MD ಸುಬ್ಬಣ್ಣನವರು ಎಂಬುವರು ಮುಖ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಅವರ ಬಳಿಕ ಗಾನ ವಿಶಾರದ ಬಿಳಾರಂ ಕೃಷ್ಣಪ್ಪನವರು ಅಲ್ಲಿ ರಾಜಪಾತ್ರವನ್ನು ಮಾಡುತ್ತಿದ್ದರು. ಅವರು ರಾಜಪಾತ್ರವನ್ನು ಮಾಡುವುದಲ್ಲದೆ ಕೆಲವು ಹಾಸ್ಯರಸ ಪ್ರಧಾನವಾದ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು. MD ಸುಬ್ಬಣ್ಣನವರು ಆದ ಬಳಿಕ ಬಿಳಾರ ಕೃಷ್ಣಪ್ಪನವರು ಮ್ಯಾನೇಜರ್ ಆದರು. ಸಂಧಾನ ಲಕ್ಷ್ಮೀಪತಿ ಶಾಸ್ತ್ರಿಗಳಾದರು. ಆಮೇಲೆ ಚಿಕ್ಕರಾಮ್ ರಾಯರು. ಹೀಗೆ ಪ್ರತಿಯೊಬ್ಬರಿಗೂ ಸಂಬಳ, ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರಧಾರಿಗಳಿಗೆ ಮತ್ತು ವಾದ್ಯಗಾರರಿಗೆ ಅರಮನೆಯಿಂದ ಖಾಯಂ ಸಂಬಳ ಕೊಡ್ತಾ ಇದ್ರು. ಕೆಲಸಗಾರರಿಗೂ ಸಹ ಸಂಬಳವಿತ್ತು. ತ್ರಿಪಾತ್ರವನ್ನ ಪುರುಷರೇ ಮಾಡಬೇಕಾಗಿತ್ತು. ಆ ಸಂಜೆ 6:30 ನಾಟಕ ಪ್ರಾರಂಭವಾಗಬೇಕಾಗಿತ್ತು. ಆ ಕಾಲಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗುವುದು, ಎಲ್ಲರೂ ನಿಶ್ಶಬ್ದವಾಗಿರಬೇಕಾಗಿತ್ತು.

ರಾಜಸ್ಥಾನಕ್ಕೆ ತಕ್ಕಂತೆ ರಾಜಮರ್ಯಾದೆಯೊಡನೆ ಪ್ರತಿಯೊಂದು ನಡೀತಾ ಇತ್ತು. ಶ್ರೀಮನ್ ಮಹಾರಾಜರು ದಯಮಾಡಿಸಿದ ತಕ್ಷಣ ಪರಾಕಿ ಹೇಳಿದ ಮೇಲೆ ಕಂಪನಿಯ ಮುಖ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರಿಗೆ ಫಲತಾಂಬೂಲ ಮತ್ತು ಹಾರ ಸಮೇತವಾಗಿ ನಾಟಕದ ಕಥಾಸಾರಾಂಶವನ್ನು ಒಪ್ಪಿಸುತ್ತಿದ್ದರು. ಶ್ರೀಮನ್ ಮಹಾರಾಜರು ತೆಗೆದುಕೊಂಡು ನಾಟಕ ನೋಡೋದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ನಾಂದಿ ವೃತ್ತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವಳ್ ಮಂಡಿಸಿ ಚಕ್ರಪೀಠ

ಈ ರೀತಿಯಾಗಿ ನಟಿ ಮತ್ತು ಸೂತ್ರಧಾರಿಂದ ನಾಟಕ ಪ್ರಾರಂಭವಾಗ್ತಿತ್ತು. ಮಂಗಳವಾಗುವ ಪೂರ್ತಿ ಮಹಾರಾಜರು ಎದ್ದು ನಿಂತು ಮರ್ಯಾದೆಯಿಂದ ಭಕ್ತಿಯಿಂದ ಮಂಗಳಗಳು ಹೇಗಿತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಪಾಲಿಸ್

0: ಧೀರ ಹೋ ಭೀಮಾನಸ ಚೋರ ವರ ಜಲಧಿ ಕೃಪ ವಿಹಾರ ಕೃಷ್ಣ ಪ್ರಭುವರ ನಮಿತ ಚರಣ ಗುಣಸಾರ ಪಾಲಿಸು ಶೌರ್ಯನವ ವೈ. ಹಿಂದೆ ಪುಟಾರಿ ಶಾಸ್ತ್ರಿಗಳನ್ನೊಬ್ರು ವಿನೋದ ಪ್ರಿಯರು ವಿನೋದವಾದ ಪಾತ್ರಧಾರಿಗಳು ಒಬ್ಬರಿದ್ರು. ಅವರು ಒಂದು ದಿವಸ ಅರಮನೆಯಲ್ಲಿ ನಾಟಕಗಳೆಲ್ಲ ಆಗಿ ಎಲ್ಲರೂ ಸಭಾಸ್ಥಾನದಲ್ಲಿ ಮಲಗಿದ್ದಾಗೆ ಶ್ರೀಮನ್ ಮಹಾರಾಜರು ಬೆಳಗ್ಗೆ ಬರೋ ಪದ್ಧತಿ ಇತ್ತಂತೆ. ಹಾಗೆ ಇವರೆಲ್ಲ ಓಹೋ ಇನ್ನೂ ಮಲಗಿದ್ದಾರೆ ಇದೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ಹೇಳೋಕೆ ಮುಂಚೆ ಒಬ್ಬರು ಪುರೋಹಿತರು ಅವ್ರ ಮನೆಯಿಂದ ಬಹಳ ವಿಶೇಷವಾಗಿ ಒಂದು ತಿಂಡಿ ತೆಗೆದುಕೊಂಡು ಬಂದು ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತಂದು ಇಟ್ಟಿದ್ರು. ಆದ್ರೆ ಇವರೆಲ್ಲ ಮಲಗಿದ್ದರಿಂದ ಅದೇ ಸಭಾಸ್ಥಾನದಲ್ಲಿ ಅದಿಟ್ಟು ಮೇಲೆ ಮುಚ್ಚಿಬಿಟ್ಟು ಇವರು ಮರೆಯಾಗಿದ್ರು. ಮಹಾರಾಜರು ಬಂದಾಗ ಇದನ್ನು ತೆಗೆದು ಕೊಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜರು ಬಂದ್ರು. ಬಂದ ತಕ್ಷಣ ಮೇಲೆ ಅದನ್ನು ತೆಗೆದು ಕೊಡೋಣ ಅಂತ ಕೊಟ್ಟರು. ಅದ್ರಲ್ಲಿ ಏನು ಇರಲಿಲ್ಲ,
1: ತಟ್ಟೆಲ್ಲ ಖಾಲಿ
0: ಇತ್ತು. ಆಗ ಅವರು ಗಾಬರಿಯಾಗಿ ನಡುಗ್ತಾ ನಿಂತ್ಕೊಂಡ್ರು. ಆಮೇಲೆ ಇದು ಯಾರು ತಿಂದ್ರು ಏನು ಅಂತ ಮಹಾರಾಜರು ಕೇಳಿದ್ರು. ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳಿದ್ರು. ಯಾರು ತಿಂದಿದ್ದೀರಿ ಅಂದ್ರು. ಯಾರು ಮಾತನಾಡಲಿಲ್ಲ. ಈ ಪುಟಾರಿ ಶಾಸ್ತ್ರಿಗಳು ಮಧ್ಯದಲ್ಲಿ ಎದ್ದು ಅದನ್ನು ತಿಂದು ಮಲಗಿಬಿಟ್ಟಿದ್ರಂತೆ. ಆಗ ಮಹಾರಾಜರು ಯಾರು ತಿಂದ್ರಿ ಅಂತ ಹೇಳಿದ್ರೆ ಯಾರು ಮಾತನಾಡದಿದ್ದರಿಂದ ಪತ್ತೆ ಮಾಡೋ ಉದ್ದೇಶವಾಗಿ ಇದನ್ನು ಯಾರು ತಿಂದಿದ್ದಾರೆ ಅವರಿಗೆ ಒಂದು ಗೂಡೆ ತಿಂಡಿ ಮತ್ತು ಬಹುಮಾನ ಕೊಡುತ್ತೆ, ಯಾರು ತಿಂದಿದ್ದೀರಿ ಹೇಳಿ ಅಂತ ಕೇಳಿದ ತಕ್ಷಣ ಪುಟಾರಿ ಶಾಸ್ತ್ರಿಗಳು ನಾನು ತಿಂದಿದ್ದೀನಿ ಅಂತ ಹೇಳಿದ್ರಂತೆ. ಮಹಾರಾಜರು ಬಹಳ ವಿನೋದ ಪಟ್ಟರಂತೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಮತ್ತೆ ನೀವು ಕೇಳಬಹುದು. ಮೇ ತಿಂಗಳ 23ನೇ ತಾರೀಕು ಶನಿವಾರ 7:21:55 ಸಮಯವಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೂಡ ಆರಂಭ ಆಗಿದೆ. ಈಗ ಭಾವಗೀತೆಗಳನ್ನು ಕೇಳಿ. ಭಾವಗೀತೆಗಳ ನಂತರ 8:00 ಚಿತ್ರಗೀತೆಗಳನ್ನು ಕೇಳ್ತೀರಿ. ದೊಡ್ಡರಂಗೇಗೌಡರ ಕವಿತೆ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿದೆ.

0: ದೊಡ್ಡರಂಗೇಗೌಡ ಅವರ ಕವಿತೆಯನ್ನ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಾಗೆ ಜಿ ವಿ ಕುಲಕರ್ಣಿ ಅವರ ರಚನೆ ಶಿವಾನಂದ ಪಾಟೀಲ್ ಅವರ ಧ್ವನಿಯಲ್ಲಿ ಕೇಳಿ ಬಂತು. ಭಾವಗೀತೆಗಳನ್ನ ಕೇಳಿದ್ರಿ. ಬೆಳಗಿನಿಂದಾನು ನಾದೋಪಾಸನೆ, ಭಕ್ತಿ ಸಂಗೀತ, ಕನ್ನಡ ರತ್ನ ಭಂಡಾರ, ವಿಶೇಷವಾಗಿ ಎಂ.ಎಲ್. ಬಸವಣ್ಣ ಅವರ ಹಾಸ್ಯದ ಘಟನೆಯನ್ನ ಕೇಳಿದ್ರಿ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ, SMS ಕಳಿಸಿ ನಿಮ್ಮ ಹಾಜರಿಯನ್ನು ಹಾಕಿದ್ದೀರಿ. ಗುಡ್ ಮಾರ್ನಿಂಗ್, ಶುಭೋದಯ, ನಾದೋಪಾಸನೆ, ಭಕ್ತಿ ಸಂಗೀತ, ಈ ಒಂದು ಭಕ್ತಿಗೀತೆ ಚೆನ್ನಾಗಿತ್ತು, ಆ ಹಾಡು ಇಷ್ಟ ಆಯಿತು ಅಂತ ನಿಮ್ಮ ಊರು ನಿಮ್ಮ ಕುಟುಂಬದವರ ಜೊತೆಗೆ ನಮಗೆ ಮೆಸೇಜ್ ಮಾಡಿದ್ದೀರಿ. ಇದೊಂದು ಚಂದದ ನಂಟು, ಬಿಡಿಸದೆ ಹೀಗೆ ಸಾಗಲಿ ಈ ಗಂಟು, ವಿವಿಧ ಭಾರತೀಯ ಪ್ರೀತಿ ನಿಮಗೂ ಉಂಟು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಭಾವಗೀತೆಗಳ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ 7:45.
1: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳ ಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12,00,000 ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು

0: ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ.
3: ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ

ಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 ಎಫ್ಎಂ ಟ್ಯೂನ್ ಮಾಡಿದ್ದೀರಾ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.

ಭಾವಗೀತೆಗಳ ಪ್ರಸಾರವನ್ನ ಮುಂದುವರಿಸ್ತಾ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನ ಕೇಳಿ, ಹಾಗೆ ಡುಂಡಿರಾಜ್ ಅವರು ಬರೆದಿರುವ ಈ ಕವಿತೆಗೆ ಉಪಾಸನಾ ಮೋಹನ್ ಅವರು ದನಿಯಾಗಿದ್ದಾರೆ. ಎರಡು ಭಾವಗೀತೆಗಳು ನಿಮಗಾಗಿ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಭಾವಗೀತೆಗಳನ್ನ ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬಾ ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಿ. ನಾದೋಪಾಸನೆ, ಭಕ್ತಿ ಸಂಗೀತ, ಹಾಗೇನೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳನ್ನು ಕೇಳಿ ನಿಮ್ಮ ಸಂದೇಶಗಳು ನಮಗೆ ಹಾಜರಿಯನ್ನು ಹಾಕಿವೆ. ಗುಡ್ ಮಾರ್ನಿಂಗ್, ಶುಭೋದಯ, ಭಕ್ತಿಗೀತೆ ಚೆನ್ನಾಗಿತ್ತು, ಭಾವಗೀತೆ ಚೆನ್ನಾಗಿತ್ತು ಅಂತ ನೀವು ನಿಮ್ಮ ಊರು, ನಿಮ್ಮ ಕುಟುಂಬದವರ ಹೆಸರಿನ ಸಹಿತ ನಮಗೆ ಮೆಸೇಜ್ ಮಾಡಿದಿರಿ. ಹೌದು, ಇದೊಂದು ಚಂದದ ನಂಟು, ಬಿಡಿಸದೆ ಸಾಗಲಿ ಈ ಗಂಟು, ವಿವಿಧ ಭಾರತೀಯ ಪ್ರೀತಿ ನಿಮಗೆಲ್ಲರಿಗೂ ಉಂಟು. ಎಲ್ಲರಿಗೂ ಕೂಡ ಧನ್ಯವಾದಗಳು ಎಸ್ ಎಂ ಎಸ್ ಕಳಿಸಿದವರಿಗೆ. ಹಾಗೆ ಎಸ್ ಎಂ ಎಸ್ ಕಳಿಸದೇ ಕೂಡ ರೇಡಿಯೋವನ್ನು ಕೇಳ್ತಾ ಇರುವಂಥ ಅಸಂಖ್ಯಾತ ಕೇಳುಗ ಬಂಧುಗಳಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ಅಂತ ನಮ್ಮ ಸಂಗಡ ಇದ್ದಾರೆ ತುಂಬ ಜನ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಗೊತ್ತಾ, 4:28 ಶುರುವಾಗಿದೆ ನಮ್ಮ ಸಂದೇಶಗಳು. ಗಂಗಾವತಿ ಈರಣ್ಣ ಅವರು ಕಿಷ್ಕಿಂದ ನಗರದಿಂದ, ಸುಜಾತ, ಗಣೇಶ, ಲಿಖಿತ, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಅವರು ಹೊನ್ನೂರು ಅಲಿ ಹನುಮಂತ ನಗರದಿಂದ, ಹನುಮಂತಪುರದಿಂದ ಸಂದೇಶ ಕಳಿಸಿದರೆ ಸ್ಫೂರ್ತಿ ಕಿರಣವನ್ನು ಕಳಿಸ್ಕೊಟ್ಟಿದ್ದಾರೆ ಅವರು. ಬೆಳಗಿನ ನಮಸ್ಕಾರಗಳು ಅಂತ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ, ಬೀದರ್ ಗಣೇಶ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೆ ಮನೆಯವರು. ಕೌಸಲ್ಯ ಅವರು ಬನಶಂಕರಿಯಿಂದ ಶುಭೋದಯ ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಧಾರವಾಡ ಇಲ್ಲಿಂದ ಸುಪ್ರಭಾತ ಅಂತ ಹೇಳ್ತಾರೆ. ಚನ್ನಪ್ಪ ಅವರು ಜೆ ಪಿ ನಗರದಿಂದ ಶುಭೋದಯ, ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳಿದರೆ, ಅನಂತಕುಮಾರ್ ಅರಸ್ ಅವರು ಶುಭೋದಯ ವಿವಿಧ ಭಾರತಿ ಅಂತ ಹೇಳ್ತಾರೆ. ಎಸ್ ಜಗದೀಶ್ವರಾಚಾರ್ಯ ಅವರು ಕೂಡ ನಮಸ್ಕಾರ, ಸ್ವಾಗತ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಅಂತ ಸಂದೇಶ ಕಳಿಸಿದರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ವಿಶ್ರಾಂತಿ ಪಡೆದ ಮಸ್ತಕಕ್ಕೆ ಪಂಚಾಮೃತದ ಅಭಿಷೇಕವನ್ನು ನೀಡುವಂಥ ಮಂಗಳಕರ ವಿವಿಧ ಭಾರತಿ, ಶುಭ ಮುಂಜಾನೆ ಅಂತ ಹೇಳ್ತಾರೆ. ಸುನಂದ ಗುಜ್ಜರ್, ಜನಾರ್ದನ್ ರಾವ್, ಮುರಳಿ, ಅನುಪಮ, ಕುಶಲ್, ರಾಮದಾಸ್ ಬಡಾವಣೆ, ಚಿತ್ರದುರ್ಗ, ಗಣಪತಿಯ ಹಾಡಿನೊಂದಿಗೆ ನಾದೋಪಾಸನೆ ಸುಂದರವಾಗಿ ಆರಂಭ ಆಯಿತು ಅಂತ ಹೇಳಿದ್ರೆ, ಅರುಣಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ, ಶ್ರೀಕಾಂತ್, ಸೌಮ್ಯ, ಸಿರೀಶ್, ಮಧುಸೂದನ್ ಭದ್ರಾವತಿಯಿಂದ, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಬೋಪ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ದಿನದ ವಿಶೇಷವನ್ನು ತಿಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರ ಸಂದೇಶ ಬಂದಿದೆ. ಕಲಬುರಗಿ ಆಳಂ ತಾಲೂಕು ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಮನೆಯವರು ವಚನ ಸಿನಿಮಾ ಹಾಡುಗಳು ಎಲ್ಲವೂ ಕೂಡ ಕೇಳಿ ಖುಷಿ ಆಯಿತು ಅಂತ ಹೇಳಿದ್ರೆ, ಎನ್ ಆರ್ ಕೃಷ್ಣಮೂರ್ತಿಯವರು

ಅರಸೀಕೆರೆಯಿಂದ ರಾಜು ಎಸ್ ಚಿಕ್ಕಅಂಕನಹಳ್ಳಿ, ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ವರಲಕ್ಷ್ಮಿ ಅವರು ಪೀಣ್ಯದಿಂದ, ಪ್ರಕಾಶ್ ವಿದ್ಯಾರಣ್ಯಪುರಂಯಿಂದ, ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ, ನಳಿನ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ, ಸಂಧ್ಯಾ ಮೋಹನ್ ಬಿ ಆರ್ ಕೆಆರ್ಪುರದಿಂದ ಶುಭೋದಯ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು, ಅದರಲ್ಲೂ ದೇವರು ಕೊಟ್ಟ ತಂಗಿ ಚಿತ್ರದ ಹಾಡು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ ತುಂಬ ಜನ ಅದೇ ಈಗ ಹೇಳಿದ ಹಾಗೆ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆ, ಕನ್ನಡ ರತ್ನ ಭಂಡಾರ ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಯಿತು ಅಂತ ಹೇಳಿ ನೀವು ಕಳಿಸಿರುವಂತಹ ಸಂದೇಶಗಳು ಹಾಗೆ ಇದೆ. ಮತ್ತೊಂದು ವಿಭಾಗದಲ್ಲಿ ನೋಡೋಣ. ಸಮಯ ಆಗಿದೆ 8 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಯವರೆಗೆ ಹೆಚ್ಚಳ ಮಾಡಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವಂತಹ 3ನೇ ದರ ಏರಿಕೆಯಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದಂತಹ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನಾಂಕವಾಗಿತ್ತು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಅವರು ನಮ್ಮ ಮನೆ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿಂದು ವಿಶೇಷ ಪುಸ್ತಕ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಯುಪಿಎಸ್ಸಿ ಕಾರ್ಯದರ್ಶಿಯಾದಂತಹ ಐಎಎಸ್ ಅಧಿಕಾರಿ ಶಶಿರಂಜನ್ ಕುಮಾರ್ ಬರೆದಿರುವಂತಹ ದ ಡಿಕ್ಲೈನ್ ಆಫ್ ದಿ ಹಿಂದೂ ಸಿವಿಲೈಸೇಷನ್ ಕುರಿತ ಕೃತಿಯ ಗೋಷ್ಠಿ ಇಂದು ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ಕಾರ್ಯಕ್ರಮಕ್ಕೆ ಕಳಿಸಿರುವಂತಹ ಮತ್ತಷ್ಟು ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮುಂಜಾನೆಯ ಭಕ್ತಿಗೀತೆಗಳು ತುಂಬಾ ಚೆನ್ನಾಗಿತ್ತು ಅಂತ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಹ್ಯಾಪಿ ಸ್ಯಾಟರ್ಡೇ, ಗುಡ್ ಮಾರ್ನಿಂಗ್, ಸುಪ್ರಭಾತ ಅಂತ ಹೇಳಿದರೆ, ರಾಯಬಾಗ್ ತಾಲೂಕು ಮುಗಳ್ಕೊಡದ ಶಿವಲಿಂಗಯ್ಯ, ಹಿರೇಮಠ, ಕಲಾವತಿ, ಅಭಿಷೇಕಯ್ಯ ಇವರ ಸಂದೇಶ ಸಹ ಬಂದಿದೆ. ಎಚ್ ಬಿ ಜಯರಾಮ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ. ಇನ್ನು ಯಾರೊಬ್ಬರು ಕನ್ನಡ ರತ್ನ ಭಂಡಾರ ನನ್ನ ಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿದರೆ ಹೆಸರು ಊರು ಏನೂ ಹಾಕಿಲ್ಲ. ಗಾನಸಿಂಹ ಪಟ್ಟಸೋಮನಹಳ್ಳಿ ಇವರು ಹೇಳ್ತಾ ಇದ್ರೆ, ಅರಸರ ಕಾಲದ ನೆನಪನ್ನು ತಿಳಿಸ್ಕೊಟ್ರಿ ಕನ್ನಡ ರತ್ನ ಭಂಡಾರದಲ್ಲಿ, ನಾವಂತೂ ಕಳೆದೇ ಹೋಗ್ಬಿಟ್ವಿ. ಎಮ್ ಎಲ್ ಬಸವಣ್ಣ ಅವರ ಮಾತುಗಳು ರಾಜ ವೈಭವದ ಜೊತೆಗೆ ರಂಗ ವೈಭವವನ್ನು ಕೂಡ ಅನಾವರಣ ಮಾಡ್ತು. ತುಂಬ ತುಂಬ ಧನ್ಯವಾದಗಳು. ನಮ್ಮ ರಾಜರು ನಮ್ಮ ಹೆಮ್ಮೆ, ಖಂಡಿತವಾಗ್ಲೂ ಹೌದು, ಮರೆಯೋದಕ್ಕೆ ಸಾಧ್ಯನಾ ಮೈಸೂರು ಒಡೆಯರ್ನ. ವಾಣಿಶ್ರೀ ಅವರು ಧಾರವಾಡದಿಂದ ನಮಸ್ಕಾರ, ಶುಭೋದಯ, ನಾದೋಪಾಸಿನಿ, ಹಾಡುಗಳೆಲ್ಲ ಚೆನ್ನಾಗಿತ್ತು. ಹಾಗೆಯೇ ಎಮ್ ಎಲ್ ಬಸವಣ್ಣ ಅವರ ಮಾತುಗಳು ತುಂಬಾ ಇಷ್ಟ ಆಯಿತು. 1966 ಧ್ವನಿ ಮುದ್ರಣ ಇತ್ತೀಚೆಗೆ ಧ್ವನಿ ಮುದ್ರಣದ ಹಾಗೆ ಇತ್ತು, ಎಷ್ಟು ಕ್ಲಾರಿಟಿ ಅಲ್ವಾ ಅಂತ ಹೇಳ್ತಾರೆ. ಎಸ್ ಹೌದು. ಉಮೇಶ್ ಅವರು ಸಿರಿಗೆರೆಯಿಂದ ಕನ್ನಡ ರತ್ನ ಭಂಡಾರದಲ್ಲಿ ಎಮ್ ಎಲ್ ಬಸವಣ್ಣ ಅವರ ಹಾಸ್ಯದ ತುಣುಕಿನ ಘಟನೆ ನನ್ನ ಬಾಲ್ಯದಲ್ಲೂ ಕೂಡ ನಡೆದಿತ್ತು ಅಂತ ಶೇರ್ ಮಾಡ್ತಾ ಇದ್ದಾರೆ. ಇನ್ನು ಮಂಗಳ ಅವರು ಮೈಸೂರಿನಿಂದ ಕಳಿಸಿರುವಂತಹ ಸಂದೇಶ ಬಂದಿದೆ. ನವೋದಯ ನಾಗರಾಜ್ ಅವರು ಗುಡ್ ಮಾರ್ನಿಂಗ್ ಚಂದೋರೇ ಅಂತ ಹೇಳ್ತಾ ಇದ್ರೆ, ವಿವಿಧ ಭಾರತಿ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಅಭಿನಂದನ್ ಜೈನ್ 8 ಕ್ಲಾಸ್ ಅಂತ ಹೇಳ್ತಾ ಇದ್ರೆ, ಅಧೀಶ್ ಜೈನ್ 4 ಕ್ಲಾಸು, ಇವರಿಬ್ರು ನಮಗೆ ಸಂದೇಶವನ್ನು ಕಳಿಸಿದರೆ. ಪುಟಾಣಿಗಳ ನಿಮಗೆ ಗುಡ್ ಮಾರ್ನಿಂಗ್, ನಮಸ್ಕಾರ, ರೇಡಿಯೋ ಕೇಳ್ತಾ ಇದ್ದೀರಾ, ರೇಡಿಯೋ ಕೇಳುವಂಥ ಅಭ್ಯಾಸ ಒಳ್ಳೆಯದು, ಹೀಗೆ ಕೇಳ್ತಾ ಇರಿ, ಸಂದೇಶವನ್ನು ಕಳಿಸ್ತಾ ಇರಿ. ನಲ್ಲೂರು ಕಾರ್ಕಳ ರತ್ನಭಂಡಾರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳಿದಿರಾ, ನಿಮಗೂ ಕೂಡ ಧನ್ಯವಾದಗಳು. ಕಲಬುರಗಿಯಿಂದ ನಾಗೇಂದ್ರಪ್ಪ ಜಿ ಮಾಡ್ಯಾಳೆ, ಬಸವಣ್ಣ ಅವರ ಮಾತು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕೇಳಿ ಖುಷಿಯಾಯಿತು. ಕಲೆಗೆ ಅರಸರು ಕೊಡ್ತಾ ಇದ್ದಂಥ ಗೌರವ ಕೂಡ ಮೆಚ್ಚುವಂಥದ್ದು ಅಂತ ಹೇಳ್ತಾರೆ. ಮಾದಯ್ಯ, ಲಿಖಿತ್, ಸ್ವೀಟಿ, ಮಮತಾ, ದಿನೇಶ್, ಪಂಕಜ ತಿಪ್ಟೂರು ಕೋಡಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ದರ್ಶನ್, ಧನುಷ್, ರಾಜಶ್ರೀ, ಖಿಲಾರಿ ಮನೆಯವರು ನಮಸ್ಕಾರ ಅಂತ ಹೇಳಿದಿರಿ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ್, ಹುಬ್ಬಳ್ಳಿ ರೋಡಿಂದ ಹುಬ್ಬಳ್ಳಿಯ ಕೇಶವಾಪುರ, ಇಲ್ಲಿಂದ ನಿವೇದಿತಾ ಗುರುರಾಜ ನವಲಗುಂದ, ಮತ್ತು ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಈ ಚಂದದ ನಂಟು ಬಿಡದೆ ಸಾಗಲಿ ಹೀಗೆ, ಎಕ್ಸಲೆಂಟ್ ಮಾರ್ನಿಂಗ್ ಸಾಂಗ್ಸ್, ವಚನ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳಿದರೆ. ಗೀತಾ ಜೋಶಿ ಅವರು ಆಹಾ, ಶನಿವಾರದ ಬೆಳಗಿನ ಶುಭಾಶಯಗಳು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಧಾ ಅವರು ಮೈಸೂರಿನಿಂದ ಮೆಲೋಡಿ ಹಾಟ್ ಟಚಿಂಗ್ ಪ್ರೋಗ್ರಾಮ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದರೆ. ಪ್ರೇಮಲತಾ ವಜ್ರ ಬಿದ್ರಹಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹೀಗೆ ಸಂದೇಶಗಳ ಸುರಿಮಳೆ ಬರ್ತಾನೇ ಇದೆ, ನಿಲ್ತಾ ಇಲ್ಲ.

ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ರೌಡಿ ರಂಗಣ್ಣ ಚಿತ್ರದ ಹಾಡಿದು, ಜೀವದೇಶಂಕರ್ ಅವರು ಬರೆದಿದ್ದಾರೆ, ಸತ್ಯಮ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ, ಶುಭೋದಯ. ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಸಾಕ್ತಾ ಇದ್ದೇವೆ. 8:32:50 ಸಮಯ ಇದು. ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ

ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ಇವತ್ತು ಮೇ ತಿಂಗಳ 23ನೇ ತಾರೀಕು ಶನಿವಾರ. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು. ಮೇ ತಿಂಗಳ 23ನೇ ತಾರೀಕು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಮಾಹಿತಿಗಳ ಜೊತೆಗೆ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇರುತ್ತೆ. 9 ಗಂಟೆಗೆ ದಿನ ವಿಶೇಷ ಕಾರ್ಯಕ್ರಮ ಕೂಡ ಇರುತ್ತೆ. ಇನ್ನು ಮೇ ತಿಂಗಳ 23ನೇ ತಾರೀಕು ಒಂದು ವಿಶೇಷತೆ ಅಂತ ಹೇಳೋದಾದ್ರೆ ವರ್ಲ್ಡ್ ರೆಸ್ಲಿಂಗ್ ಡೇ, ಅಂದರೆ ಒಂದು ಕುಸ್ತಿ ದಿನ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ, ವಿಶ್ವ ಕುಸ್ತಿ ದಿನ ಅಂತ. ಕುಸ್ತಿ ದಿನದ ಇತಿಹಾಸ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೇಳೋದಾದರೆ, ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಕುಸ್ತಿ ದಿನವನ್ನಾಗಿ ಆಚರಿಸ್ತಾರೆ ಮೇ 23. ನಮ್ಮ ದೇಶದಲ್ಲಿ ಕೂಡ ಇದೇ ರೀತಿಯ ಒಂದು ಸಾಕಷ್ಟು ಕುಸ್ತಿ ಆಟಗಳು, ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರಿನ ಮಹಾರಾಜರು ಕೂಡ ಕುಸ್ತಿ ಪಟುಗಳಾಗಿದ್ದರು. ಮೈಸೂರು ಅರಸರು ಈ ಒಂದು ಕುಸ್ತಿ ಆಟಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಈ ಆಟದ ಒಂದು

ಇತಿಹಾಸವನ್ನ ಪರಂಪರೆಯನ್ನ ಪ್ರೋತ್ಸಾಹ ಮಾಡಬೇಕು, ಕುಸ್ತಿ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಮುಂದಿನ ತಲೆಮಾರುಗಳಿಗೆ ಕೊಡಬೇಕು ಅಂತಲೇ ಮೇ ತಿಂಗಳ 23ನೇ ತಾರೀಕು ವಿಶ್ವ ಕುಸ್ತಿ ದಿನ ಅಂತ ಆಚರಣೆ ಮಾಡ್ತಾರೆ. ಜಗತ್ತಿನ ಅತ್ಯಂತ ಹಳೆಯ ಮತ್ತು ಪ್ರಾಚೀನ ಕ್ರೀಡೆಗಳಲ್ಲಿ ಇದು ಕೂಡ ಒಂದು. ನಮ್ಮ ದೇಶದಲ್ಲಿ ಇದನ್ನು ಮಲ್ಲಯುದ್ಧ ಅಂತ ಕೂಡ ಕರೀತಾ ಇದ್ರು. ಇದು ಒಂದು ದೈಹಿಕ ಬಲವನ್ನು ಪ್ರದರ್ಶನ ಮಾಡುವಂಥ ಒಂದು ಆಟ. ನಮ್ಮ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳಲ್ಲೂ ಕೂಡ ಇದರ ಉಲ್ಲೇಖವನ್ನು ನಾವು ಕಾಣಬಹುದು. ಹಾಗಾಗಿ ಕುಸ್ತಿ ಒಂದು ಹಳೆಯ ಪ್ರಾಚೀನ ಆಟ. ಮೇ 23 ವಿಶ್ವ ಕುಸ್ತಿ ದಿನ. ನಮ್ಮ ಮೈಸೂರಿನ ಅರಸರು ಇಂತಹ ಅನೇಕ ಆಟಗಳಿಗೆ ಪ್ರಾಮುಖ್ಯತೆ ಕೊಟ್ಟಿರುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬಹುದು.

ಡೇರ್ಡೆವಿಲ್ ಮುಸ್ತಫಾ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಹಾಡಿಗೆ ದನಿಯಾಗಿದ್ರು ವಾಸುಕಿ, ವೈಭವ್, ಅರುಣ್ ಸಾಗರ್ ಮತ್ತು ಸಂಗಡಿಗರು. ಡಾಕ್ಟರ್ ಸಿ ವೀರಣ್ಣ ಅವರು ಈ ಹಾಡನ್ನ ಬರೆದಿದ್ರು. ಬಿ ವಿ ಕಾರಂತ್ ಹಾಗೂ ನವನೀತ್ ಶ್ಯಾಮ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಮೇ 23 ವಿಶ್ವ ಕುಸ್ತಿ ದಿನ ಅಂತ ಹೇಳ್ತಾರೆ. ವಿಶ್ವ ಕುಸ್ತಿ ದಿನದ ಈ ಸಂದರ್ಭದಲ್ಲಿ ನಾವು ಭಾರತ ದೇಶದ ಒಂದಷ್ಟು ಕುಸ್ತಿ ಪಟುಗಳನ್ನು ನೆನಪಿಸ್ಕೊಳ್ಳೋದಾದರೆ ಕೆ ಡಿ ಜಾಧವ್ ಅವರು, ಸುಶೀಲ್

ಕುಮಾರ್, ಆಮೇಲೆ ಸಾಕ್ಷಿ ಮಲ್ಲಿಕ್ ಅವರು, ಬಜರಂಗ್ ಪುನಿಯಾ, ರವಿ ದಹಿಯಾ, ಪೋಗಟ್ ಸಹೋದರಿಯರು ಅಂತಲೇ ಹೆಸರಾಗಿದ್ದಾರೆ, ಗೀತಾ ಮತ್ತು ಬಬಿತಾ ಅವರು, ಇವರು ಈ ಎಲ್ಲರೂ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ಗೆದ್ದಂಥವರು. ಬಜರಂಗ್ ಪುನಿಯಾ ಅವರು 2020 ಟೋಕಿಯೋ ಒಲಿಂಪಿಕ್ ಪದಕ ಗೆದ್ದಿದ್ದರು. ಸಾಕ್ಷಿ ಮಲ್ಲಿಕ್ 2016 ಒಲಿಂಪಿಕ್ನಲ್ಲಿ ಪದಕ ವಿಜೇತರು, ರವಿ ದಹಿಯಾ 2020, ಮತ್ತು ಗೀತಾ ಮತ್ತು ಬಬಿತಾ ಕಾಮನ್ವೆಲ್ತ್ನಲ್ಲಿ ಪದಕವನ್ನು ಪಡೆದುಕೊಂಡಂಥವ್ರು.

ಭಾರತದಲ್ಲಿ ಈ ಒಂದು ಕುಸ್ತಿ ಅನ್ನೋದು ಒಂದು ಜನಪ್ರಿಯ ಪುರಾತನವಾದಂಥ ಒಂದು ಆಟ. ಹಿಂದೆಲ್ಲ ಗರಡಿ ಮನೆಯಲ್ಲಿ ಗುರುಗಳು ತಮ್ಮ ಶಿಷ್ಯಂದಿರಿಗೆ ಇಂಥ ಒಂದು ಕುಸ್ತಿಯನ್ನು ಗರಡಿ ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಧಾರೆ ಎರೀತಾ ಇದ್ದರು. ಈ ಒಂದು ಕುಸ್ತಿ ಒಂದು ದೈಹಿಕ ಕಸರತ್ತನ್ನು ನಡೆಸಿ ದೈಹಿಕ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಂಥ ಒಂದು ವಿಶೇಷವಾದ ಆಟ ಅಂತಲೇ ನಮ್ಮ ದೇಶದಲ್ಲಂತೂ ಹೆಸರಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉಡಾ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ಹೇಮಂತ್ ಹಾಗೆ ಅನುರಾಧ ಭಟ್ ಅವರ ಧ್ವನಿ, ಶ್ರೀಚಂದ್ರು ಸಾಹಿತ್ಯ, ಬನಶಂಕರಿ ಭರಣಿ ಶ್ರೀ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಪ್ರೇಮ್ ಕಹಾನಿ ಚಿತ್ರದ ಹಾಡು ಇಳೆಯರಾಜ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಕವರಾಜ್ ಅವರು ಬರೆದ ಗೀತೆಗೆ ಇಳೆಯರಾಜ ಅವರೇ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಕಳಿಸಿರುವ ಮತ್ತಷ್ಟು ಸಂದೇಶಗಳು ನಮ್ಮ ಹತ್ರ ಇದೆ. ಯಾರಿದು ಅಂತ ಹೇಳಿದ್ರೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಮಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ, ಮತ್ತೆ ಗುಡ್ ಮಾರ್ನಿಂಗ್ ಅಂತ ಹನುಮಂತ ಎಂ ಪೂಜಾರಿ ಹೊಸಕೋಟೆ ಪೊಲೀಸ್ ಕ್ವಾರ್ಟರ್ಸ್. ರುದ್ರೇಶ್ ಕೂಡ ಈ ಕಾರ್ಯಕ್ರಮನ ಕೇಳ್ತಾ ಇದ್ರೆ ಅಂತ ಅವ್ರು ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ರಾಜು ರುಕ್ಮಿಣಿ ಕುಂಬಾರ ಇವರು ಕೂಡ ಎಲ್ಲಿಂದ, ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಭಕ್ತಿಗೀತೆ ಭಾವಗೀತೆ ಕೇಳ್ತಾ ಕೇಳ್ತಾ ನಿಮ್ಮ ಸಂಗಡ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲಪಾಳ್ಯದಿಂದ, ಆದೂರು ಪ್ರಕಾಶ್ ಆನೇಕಲ್ನಿಂದ, ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿನಗರಿಂದ, ಹಾಗೆ ಮತ್ತೊಬ್ಬರು ಏನೋ ಬೇರೆ ಬೇರೆ ಸಂದೇಶವನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಇವ್ರ ಹೆಸರು ಗುಳೆದ್ಗುಡ್ಡದಿಂದ ವಿರೂಪಾಕ್ಷ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಮಂಡಿಕಲ್ ಕೃಪಾ ಉಮೇಶ್ ನಮಸ್ಕಾರ ಶುಭೋದಯ ಸುಪ್ರಭಾತ ಅಂತ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಶುಭೋದಯ ಅಂತ ಹೇಳಿದ್ದಾರೆ. ನಮಸ್ಕಾರ ವಿವಿಧ ಭಾರತಿಯಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಸೇಡಂ ಕಲಬುರಗಿಯಿಂದ, ಈ ದಿನದ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಶಶಿಧರ್ ರೇಖಾ ವಿಶ್ವೇಶ್ವರ. ಈಶಾನ್ಯ ಕುರ್ಣಿ ಗ್ರಾಮ ಬೆಳಗಾವಿ ಜಿಲ್ಲೆಯಿಂದ, ಆಹಾ ಎಂಥ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಿರ್ಮಲ ಅವರು ಹೇಳ್ತಾ ಇದ್ರೆ, ನಾಂದಿ ಚಿತ್ರದ ಹಾಡು ತುಂಬಾ ಚೆನ್ನಾಗಿತ್ತು ಅಂತ ರಾಮಚಂದ್ರಪ್ಪ ಸಂಡೂರ್ನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಇನ್ನು ವಾಣಿಶ್ರೀ ಅವರು ಹೇಳ್ತಾ ಇದ್ರೆ ಹಳೆಯ ಹಾಡುಗಳೇ ಚಂದ, ಚಂದ್ರಮುಖಿ ಪ್ರಾಣಸಖಿ ಎಂಥ ಅರ್ಥಪೂರ್ಣವಾದ ಹಾಡು, ಈ ರೀತಿಯ ಹಾಡುಗಳು ಇತ್ತೀಚೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಇಂಥ ಹಳೆಯ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಮಾತ್ರ ಕೇಳಲಿಕ್ಕೆ ಸಾಧ್ಯ, ಇಂತಹ ಹಾಡುಗಳನ್ನು ಪ್ರಸಾರ ಮಾಡುವಂತಹ ವಿವಿಧ ಭಾರತಿಗೆ ಧನ್ಯವಾದಗಳು. ನಮ್ಮನೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಅದೆಷ್ಟು ಹಾಡುಗಳನ್ನು ಕೇಳ್ತೀಯಾ, ಕಂಟಿನ್ಯೂಸ್ ಆಗಿ ರೇಡಿಯೋ ಆನ್ ಮಾಡಿ ಇಟ್ಟಿರ್ತೀಯಲ್ಲ, ನಿಂಗೆ ಬೇಸರ ಆಗಲ್ವಾ ಅಂತ. ಇಲ್ಲ, ನನಗೆ ಬೇಸರನೇ ಆಗೋದಿಲ್ಲ, ನಾನು ರೇಡಿಯೋ ಆಫ್ ಮಾಡಿದ್ರೆ ಮಾತ್ರ ನನಗೆ ಬೇಸರ ಆಗುತ್ತೆ, ಯಾಕಂದರೆ ಎಲ್ಲಿ ಹಳೆ ಹಾಡುಗಳು ಮಿಸ್ ಆಗೋಗ್ಬಿಡುತ್ತೋ ಅಂತ ಹೇಳಿ ನಾನು ಯಾವಾಗಲೂ ರೇಡಿಯೋ ಕೇಳ್ತಾನೇ ಇರ್ತೀನಿ. ಪ್ರತಿ ಹಾಡನ್ನು ಕೂಡ ಮತ್ತೆ ಮತ್ತೆ ಕೇಳಿದಾಗಲೂ ಕೂಡ ನನಗೆ ಹೊಸದಾಗಿ ಕೇಳ್ತಾ ಇದ್ದೀನಿ ಅಂತಲೇ ಅನಿಸುತ್ತೆ. ಹಳೆಯ ಹಾಡುಗಳಿಗೆ ಇರುವಂತಹ ಶಕ್ತಿನೇ ಅದು ಅಂತ ಹೇಳಿ ಹೇಳಿದ್ದಾರೆ. ಮತ್ತೆ ಯಾರಿದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಒಬ್ಬರು, ನಮ್ಮ ಹಾಡುಗಳು ನಮಗೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ. ಎಸ್, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಿತ್ರಗೀತೆಗಳನ್ನು ನಾವು ಕೇಳ್ತಾ ಸಾಕ್ತಾ ಇದ್ದೇವೆ. 8:53 ಈ ಸಮಯದಲ್ಲಿ ಒಂದು ಹಾಡು, ಅದು ಶಿವಮಣಿ ಚಿತ್ರದ ಗೀತೆ, ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ. ರಾಮನಾರಾಯಣ್ ಅವರು ಹಾಡನ್ನು ಬರೆದಿದ್ದಾರೆ, ವೀರ್ ಸಮರ್ಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಚಿತ್ರಗೀತೆಗಳನ್ನ ಕೇಳಿದ್ರಿ. 102.9 FM ವಿವಿಧ ಭಾರತಿ ನಿಮ್ಮ ನೆಚ್ಚಿನ ಸಂಗಾತಿ. ಈಗ ಸಮಯ 8:59

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿಗೆ ಕಿವಿಯಾಗಿರುವ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 9:20 ಸಮಯ ಆಗಿದೆ. ಇಂದಿನ ಒಂದಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ನಾವು ಸಾಗೋಣ. ಮೇ ತಿಂಗಳ 23ನೇ ತಾರೀಕು ಈ ದಿನ. ಈ ದಿನ ಸಾಕಷ್ಟು ದಿನಾಚರಣೆಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಈಗಾಗಲೇ ಮೇ 23 ವಿಶ್ವ ಕುಸ್ತಿ ದಿನ ಅಂತ ನಾವು ತಿಳ್ಕೊಂಡ್ವಿ. ಅದೇ ಥರ ಮೇ 23ನೇ ತಾರೀಕು ವಿಶ್ವ ಆಮೆಗಳ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಆಮೇಲೆ ವಿಶ್ವ ಮೀನು ವಲಸೆ ದಿನ ಅಂತ ಕೂಡ ಆಚರಿಸ್ತಾರಂತೆ. ಅಮೆರಿಕದಂತಹ ದೇಶಗಳಲ್ಲಿ ಒಂದು ಕಾಯಿನ್ಗೋಸ್ಕರ ಅಂದರೆ ನ್ಯಾಷನಲ್ ಪೆನ್ನಿ ಡೇ ಅಂತ ಕೂಡ, ಲಕ್ಕಿ ಪೆನ್ನಿ ಡೇ ಅಂತ ಕೂಡ ಆಚರಣೆ ಮಾಡಲಾಗ್ತದಂತೆ. ಮತ್ತು ನ್ಯಾಷನಲ್ ಟಾಫಿ, ಒಂದು ಚಾಕ್ಲೇಟ್ ಡೇ ಅಂತ ಆಚರಿಸ್ತಾರೆ. ಅದರ ಜೊತೆಗೆ ವೈದ್ಯಕೀಯ ಕೋಡ್ಗಳ ಕೋಡರ್ಸ್ ಡೇ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಕೋಡ್ಗಳನ್ನು ಬಳಸ್ತಾರೆ ಬೇರೆ ಬೇರೆ ಕೆಲಸಗಳಿಗೆ, ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿಗೆ. ಹಾಗೆ ಆ ಥರದ್ದೊಂದು ಕೋಡ್ ಡೇ ಅಂತ ಕೂಡ ಆಚರಣೆ ಮಾಡಲಾಗುತ್ತಂತೆ. ಹೀಗೆ ಮೇ 23ನೇ ತಾರೀಕು ಸಾಕಷ್ಟು ವಿಶೇಷ ದಿನಾಚರಣೆಗಳ ಜೊತೆಗೆ ಸಾಗತ್ತೆ. ಸಾಧ್ಯವಾದಷ್ಟು ನಾವು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಚಿತ್ರಗೀತೆಗಳ ಜೊತೆಗೆ ಸಾಗುವಂಥ ಈ ದಿನ ವಿಶೇಷ, ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇರಿ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ಚಂದು ಬಾನುಲಿ ಬಂಧು. ಚಂದದ ಹಾಡುಗಳ ಜೊತೆಗೆ ಇಂದಿನ ವಿಶೇಷ, ಏನೆಲ್ಲ ವಿಶೇಷಗಳು, ಯಾವ್ಯಾವ ಕಾರಣಕ್ಕೆ ಅಂತ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆಯಾಗಿರಿ, ವಿವಿಧ ಭಾರತಿಯನ್ನು ಕೇಳ್ತಾ ಇರಿ.

ನಂದಾ ನಂದಿತ ಚಿತ್ರದ ಹಾಡನ್ನ ಕೇಳಿದ್ರಿ. ಅಮಿಲ್, ರಂಜಿತ್, ಕಾರ್ತಿಕ್, ಶ್ರೀನಿವಾಸ್ ಇವರೆಲ್ಲರ ದನಿಗಳಲ್ಲಿ ಆನಂದರಾಮ್ ಅವರ ಸಾಹಿತ್ಯಕ್ಕೆ ಅಮಿಲ್ ಅವರ ಸಂಗೀತ ಸಂಯೋಜನೆ ಇತ್ತು. ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷತೆಗಳನ್ನು ಗಮನಿಸ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಈ ದಿನದ ವಿಶೇಷ ಅಂತ ಹೇಳಿದಾಗ, ಮೇ ತಿಂಗಳ 23ನೇ ತಾರೀಕು ಆಮೆಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಆಮೆಗಳ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಿಧಾನವಾದ ಚಲನೆ. ಆಮೆ ಮತ್ತು ಮೊಲದ ಕಥೆ, ನಿಧಾನವಾದ ಚಲನೆ ಆದರೂ ಕೂಡ ಒಂದು ಸ್ಥಿರವಾದ ನಡಿಗೆಗೆ ಹೆಸರಾಗಿದೆ ಆಮೆ. ಯಾವುದೇ ಆದರೂ ಕೂಡ ತಾಳಿದವನು ಬಾಳಿಯಾನು ಅನ್ನುವ ನೀತಿಯನ್ನು ನಮಗೆ ಚಿಕ್ಕಂದಿನಲ್ಲಿ ಆಮೆ ಮತ್ತು ಮೊಲದ ಕತೆ ಹೇಳಿಕೊಡುತ್ತೆ. ಪ್ರತಿ ವರ್ಷವೂ ಕೂಡ ಮೇ ತಿಂಗಳ 23ನೇ ತಾರೀಕು ಆಮೆಗಳ ಸಂರಕ್ಷಣೆ ಮತ್ತು ಆಮೆಗಳ ನೈಸರ್ಗಿಕ ವಾಸಸ್ಥಾನವನ್ನು ಉಳಿಸ್ಬೇಕು, ಆಮೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತಲೇ ಈ ದಿನದ ಒಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಆಮೆಗಳು ನೀರಿನಲ್ಲೂ ಕೂಡ ಇರುತ್ತವೆ, ಹಾಗೆ ಭೂಮಿಯ ಮೇಲೆ ಕೂಡ ಇರುತ್ತವೆ. ಆಮೆಗಳಿಂದ ಒಂದಷ್ಟು ಪ್ರಯೋಜನ ಕೂಡ ಇದೆ. ಆಮೆ ಬುದ್ಧಿವಂತಿಕೆಗೆ ಮತ್ತು ಪರಿಶ್ರಮಕ್ಕೆ ಹೆಸರಾದಂಥ ಪ್ರಾಣಿ. ಅಂದರೆ ಸಮುದ್ರದಲ್ಲಿ ಸತ್ತಂತಹ ಒಂದಷ್ಟು ಮೀನುಗಳನ್ನು ತಿಂದು ಸಮುದ್ರವನ್ನು ಸ್ವಚ್ಛವಾಗಿಡೋದಕ್ಕೆ ಸಹಕಾರ ಮಾಡುತ್ತವೆ. ಮತ್ತು ನೆಲವನ್ನು ಆಳವಾಗಿ ಒಂದು ರೀತಿ ಅಗೆದು ಅದರಲ್ಲಿ ವಾಸ ಮಾಡುತ್ತವೆ. ಆ ಮೂಲಕ ಒಂದಷ್ಟು ಏನು ನೆಲ ಸ್ವಚ್ಛವಾಗಿಡಲಿಕ್ಕೆ ಕೂಡ ಒಂದು ನೆರವಾಗುತ್ತೆ ಆಮೆಗಳು. ಪರಿಸರದಲ್ಲಿ ಒಂದು ರೀತಿಯ ಸಮತೋಲನವನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯ ಪ್ರಾಣಿಗಳು ಕೂಡ ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹವಾಗಿರ್ತವೆ. ಹಾಗಾಗಿ ಯಾವುದೇ ಪ್ರಾಣಿಗಳಾದರೂ ಕೂಡ ಅವನ್ನು ನಾವು ಕಾಪಾಡಿಕೊಂಡು ಸಮತೋಲನವನ್ನು ಸಾಧಿಸಬೇಕು ಅಂತಲೇ ಇಂಥ ಒಂದು ಅನೇಕ ದಿನಾಚರಣೆಗಳನ್ನು ನಾವು ಮಾಡ್ತೇವೆ. ಅದೇ ರೀತಿ ಈ ದಿನ 23ನೇ ತಾರೀಕು ಆಮೆಗಳ ದಿನ ಅಂತ ಹೇಳಿ ಶಾಲೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಪ್ರಾಣಿ ಪ್ರಿಯರು ಕೂಡ ಇಂತಹ ಆಮೆಯ ಒಂದು ಏನು ದಿನಚರಿ ಇರಬಹುದು, ಅದರದ್ದು ಆಹಾರ, ಅದರದ್ದು ಲೈಫ್ ಸ್ಟೈಲ್, ಅಂದರೆ ಅದು

ಬದುಕುವಂತಹ ಒಂದು 40 ವರ್ಷಗಳ ಕಾಲ ಈ ಆಮೆ ಬದುಕುತ್ತೆ ಅಂತ ಕೂಡ ಅದನ್ನು ಅಧ್ಯಯನ ಮಾಡಿದವರು ಹೇಳ್ತಾರೆ. ಒಂದು ರೀತಿ ಭೂಮಿಯಲ್ಲಿ ಮತ್ತು ನೀರಿನಲ್ಲಿ ವಾಸ ಮಾಡುವಂಥ ಈ ಆಮೆಗಳು ಒಂದು ಸುವ್ಯವಸ್ಥಿತವಾದ ಚಪ್ಪಟೆಯಾದಂಥ ಚಿಪ್ಪನ್ನು ಹೊಂದಿರುವಂಥ ವಿಶೇಷವಾದ ಪ್ರಾಣಿ. ಕೆಲವರು ಹೇಳ್ತಾರೆ 40 ವರ್ಷಕ್ಕಿಂತ ಹೆಚ್ಚಾಗಿ ಕೂಡ ಈ ಜೀವಿ ಬದುಕತ್ತೆ ಅಂತ ಹೇಳಿ. ಇಂತಹ ಆಮೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಕೂಡ ತಿಳ್ಕೊಂಡು ಗೊತ್ತಿಲ್ಲದೆ ಇರೋರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ದಿನ ಮೇ ತಿಂಗಳ 23, ಆಮೆಗಳ ದಿನ.

ರಾಮ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೌಮ್ಯ ರಾವ್ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿತ್ತು. ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯನ್ನ ಇತ್ತು. 9:20 ಸಮಯ ಆಗಿದೆ. ಶನಿವಾರದ ಈ ಪ್ರಸಾರದಲ್ಲಿ ಇಂದಿನ ವಿಶೇಷಗಳನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಜರ್ನಿ ಕೂಡ ಸಾಗ್ತಾ ಇದೆ. ವಿಶ್ವ ಆಮೆ ದಿನ. ಆಮೆ ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಕೂಡ ಇರುವಂಥ ಒಂದು ಪ್ರಾಣಿ. ಆಮೆಗಳ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದನೇ ಈ ಒಂದು ದಿನಾಚರಣೆಯನ್ನು ಮಾಡಲಾಗುತ್ತೆ. ಅದೇ ಥರ ವಿಶ್ವ ವಲಸೆ ಮೀನು ದಿನ ಅಂತ ಕೂಡ ಈ ದಿನವನ್ನು ಆಚರಣೆ ಮಾಡ್ತಾರೆ. ಮೀನು ನಮಗೆಲ್ಲ ಗೊತ್ತಿರುವಂಥದ್ದೇ, ಬಹಳ ಜನರ ಪ್ರಿಯವಾದ ಆಹಾರ ಮೀನಿನಿಂದ ಮಾಡ್ತಾರೆ. ಮತ್ತು ಅಲಂಕಾರಕ್ಕಾಗಿ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಅಕ್ವೇರಿಯಂನಲ್ಲಿ ಕೂಡ ಅಲಂಕಾರಿಕ ಮೀನುಗಳನ್ನು ಇಟ್ಟು ಕಣ್ಣು ಮನಸ್ಸನ್ನು ತಂಪು ಮಾಡಿಕೊಳ್ತಾರೆ. ಮತ್ತು ಕೆಲವರಿಗೆ ಮೀನಿನ ಕೃಷಿ ಆದಾಯದ ಮೂಲ ಕೂಡ ಹೌದು. ಮೀನು ಸಮುದ್ರ, ಕೆರೆ, ಕಟ್ಟೆಗಳಲ್ಲಿ ಇರುವಂತಹ ಜೀವಿಗಳು. ಹಾಗೆ ಒಂದಷ್ಟು ದೇವಸ್ಥಾನಗಳ ಕೊಳಗಳಲ್ಲಿ ಕೂಡ ಮೀನುಗಳನ್ನು ಸಾಕಿರೋದನ್ನು ನಾವು ಗಮನಿಸಬಹುದು. ಮೀನುಗಳು ಸಹಜವಾಗಿ ನಮಗೆ ಗೊತ್ತೇ ಇದೆ, ಹರಿಯುವ ನೀರಿನ ಜೊತೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿ ಬರುತ್ತವೆ. ಹೀಗೆ ಸಾಗಿ ಬರುವಂತಹ ಮೀನುಗಳು, ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗುವಂತಹ ಮೀನುಗಳಿಗಾಗಿ ವಿಶ್ವ ವಲಸೆ ಮೀನು ದಿನ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ. ಅದು ಮೇ ತಿಂಗಳ 23ನೇ ತಾರೀಕು. ಹೊಳೆಗಳ ಕಡೆಯಿಂದ ಮಳೆ ಬಂದಾಗ ಅದರಲ್ಲೂ ವಿಶೇಷವಾಗಿ ಪ್ರವಾಹದ ಜೊತೆಗೆ ಮೀನುಗಳು ಸಾಗಿ ಬರುತ್ತವೆ. ಈ ಮೀನುಗಳ ದಿನಾಚರಣೆ ಅಂತ ಹೇಳಿದಾಗ ಮೀನುಗಳಿಂದಾಗಿ ನದಿಗಳು ಜೀವಂತವಾಗಿರುತ್ತೆ, ಮತ್ತು ಪ್ರಕೃತಿ ಪ್ರಿಯರಿಗೆ ಒಂದಷ್ಟು ಮನರಂಜನೆಯನ್ನು ಕೂಡ ಕೊಡುತ್ತವೆ. ಹಾಗಾಗಿ ಈ ಮೀನುಗಳ ಸಂತತಿಯನ್ನು ಕೂಡ ನಾವು ಉಳಿಸಬೇಕು, ಬೆಳೆಸಬೇಕು ಅಂದರೆ ನೀರಿನ ಮೂಲಗಳನ್ನು ಸುರಕ್ಷಿತವಾಗಿಡಬೇಕು. ಅದರಲ್ಲಿ ಕೆಮಿಕಲ್ಸ್ ಅಥವಾ ಬೇರೆ ಬೇರೆ ನೀರಿನಲ್ಲಿರುವಂತಹ ಜಲಚರಗಳಿಗೆ ತೊಂದರೆ ಆಗದ ಹಾಗೆ ನಾವು ನಡ್ಕೊಳ್ಬೇಕು. ಮತ್ತು ಒಂದಷ್ಟು ಇದ್ರ ಬಗ್ಗೆ ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು ಕೂಡ ನಡೆಯುತ್ತೆ. ಇಂಥ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಾ ಜಾಗತಿಕವಾಗಿ ಜನರನ್ನು, ಮೀನನ್ನು, ಮೀನಿನ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡ್ತಾ ವಲಸೆ ಮೀನುಗಳ ಒಂದು ಪರಿಸರ, ಆರ್ಥಿಕವಾಗಿ ಮತ್ತು ಮನರಂಜನೆಯ ದೃಷ್ಟಿಯಿಂದ ಇಂತಹ ಮೀನುಗಳನ್ನು ಇರುವಂಥ ಪ್ರದೇಶ, ನದಿ ಇರಬಹುದು, ಕೆರೆ ಕಟ್ಟೆಗಳಿರಬಹುದು, ಆ ಪರಿಸರದ ಸ್ವಚ್ಛತೆಯನ್ನು ಕಾಪಾಡ್ತಾ ಮೀನುಗಳ ಯೋಗಕ್ಷೇಮಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ನಾವು ಕಲ್ಪಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡುವುದು ಈ ದಿನದ ಒಂದು ಉದ್ದೇಶ. ಪಾಂಡುರಂಗ ವಿಠಲ ಚಿತ್ರದ ಹಾಡನ್ನು ಕೇಳಿ. ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದ್ದು.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 9:33 ಸಮಯವಾಗಿದೆ. ನಾವು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಹಾಡುಗಳ ಜೊತೆಗೆ ಒಂದಿಷ್ಟು ಮಾತು ಮಾಹಿತಿಗಳ ಹೊತ್ತು ವಿವಿಧ ಭಾರತಿ ನಿಮ್ಮ ಮನೆ ಮನಗಳಿಗೆ ಬಂದಿದೆ. ನನ್ನದಿಯ ಹಾಡು ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಂದಿತ ಅವರ ಧ್ವನಿಯಲ್ಲಿತ್ತು. ಶ್ರೀಧರ್ ಕೋಟೇಶ್ವರ ಅವರ ಸಾಹಿತ್ಯಕ್ಕೆ ಎ.ಟಿ. ರವೀಶ್ ಅವರ ಸಂಗೀತವಿತ್ತು. ಮೇ ತಿಂಗಳ 23ನೇ ತಾರೀಕು ವಿಶ್ವ ಆಮೆ ದಿನ, ಹಾಗೆ ವಿಶ್ವ ಮೀನು ವಲಸೆ ಮೀನುಗಳ ದಿನ ಅಂತ ಕೂಡ ಆಚರಿಸ್ತಾರೆ. ಅದರ ಜೊತೆಗೆ ಈಗಾಗಲೇ ಹೇಳಿದೆ ನಾನು, ಅಮೆರಿಕದಂತಹ ದೇಶದಲ್ಲಿ ನ್ಯಾಷನಲ್ ಲಕ್ಕಿ ಪೆನ್ನಿ ಡೇ ಅಂತ, ಅಂದರೆ ನಾಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದೃಷ್ಟದ ನಾಣ್ಯಗಳು ತರುವಂಥ ದಿನ ಅಂತ ಆಚರಣೆ ಮಾಡ್ತಾರೆ. ನಾಣ್ಯಗಳಿಂದ ಅದೃಷ್ಟ ಬರುತ್ತೆ ಎನ್ನುವ ಒಂದು ನಂಬಿಕೆ ಆ ದೇಶದಲ್ಲಿದೆ. ಮತ್ತು ಈ ನಾಣ್ಯಗಳು ದುಷ್ಟಶಕ್ತಿಯನ್ನು ದೂರ ಮಾಡುತ್ತವೆ, ಹಾಗೆ ಕೆಲವು ನಾಣ್ಯಗಳು ಅದೃಷ್ಟದ ಸಂಕೇತ, ಹಾಗಾಗಿ ಕೆಲವೊಂದಷ್ಟು ನಾಣ್ಯಗಳನ್ನು ಜೋಪಾನವಾಗಿ ಕಾಯ್ದು ಇಟ್ಕೊಳ್ಬೇಕು. ನಾಣ್ಯಗಳನ್ನು ರಕ್ಷಣೆ ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಒಳ್ಳೆಯದಾಗುತ್ತೆ, ದುಷ್ಟಶಕ್ತಿಯನ್ನು ಓಡಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಮೇ ತಿಂಗಳ 23ನೇ ತಾರೀಕು ಅಮೆರಿಕದಲ್ಲಿ ಲಕ್ಕಿ ಪೆನ್ನಿ ಡೇ ಅಂತ ಹೇಳಿ ಕೆಲವು ನಾಣ್ಯಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವುದು ಕೂಡ ರೂಢಿಯಲ್ಲಿದೆ. ಅದೇ ಥರ ಮೇ ತಿಂಗಳ 23 ನ್ಯಾಷನಲ್ ಟಾಫಿ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ. ನ್ಯಾಷನಲ್ ಟಾಫಿ ಡೇ ಅಥವಾ ಒಂದು ಚಾಕ್ಲೇಟ್, ಚಾಕ್ಲೇಟ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಚಾಕ್ಲೇಟ್ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ. ಚಾಕ್ಲೇಟ್ ಅಂತ ಹೇಳಿದಾಗ ಅದು ಸಿಹಿ ಇರುತ್ತೆ, ಬೇರೆ ಬೇರೆ ಫ್ಲೇವರ್ ಕೂಡ ಅದರಲ್ಲಿರುತ್ತೆ. ಬೇರೆ ವಿದೇಶಗಳಲ್ಲಿ ಚಾಕ್ಲೇಟ್ ಡೇ ಅಥವಾ ಟಾಫಿ ಡೇ ಸಂದರ್ಭದಲ್ಲಿ ಮನೆಯಲ್ಲೇ ಒಂದಷ್ಟು ಟಾಫಿಗಳನ್ನು ಮಾಡೋದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಹಣ್ಣು ಮತ್ತು ಬೇರೆ ಬೇರೆ ಸಿಹಿಯನ್ನು ಬಳಸಿ, ಬೆಣ್ಣೆಯನ್ನು ಬಳಸಿ, ಒಂದಷ್ಟು ಬೇರೆ ಬೇರೆ ಫ್ಲೇವರ್ಗಳನ್ನು ಬಳಸಿ ಬೇರೆ ಬೇರೆ ಥರದ ಟಾಫಿಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡುವಂಥ ದಿನ. ಅಂದರೆ ಆ ಟಾಫಿ ಪ್ರಿಪೇರ್ ಮಾಡುವಾಗ ಅಡುಗೆ ಮನೆಯಿಂದ ಬರುವಂತಹ ಪರಿಮಳ ಇರಬಹುದು, ಅದು ಸಿಹಿಯಾದ ಒಂದು ಆ ಪರಿಸರ ಇದೆಯಲ್ಲ, ಅದು ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗಿ ಈ ತರಹದ ಒಂದು ಟಾಫಿಗಳನ್ನು, ಚಾಕ್ಲೇಟ್ಗಳನ್ನು ಮಾಡಿ ಅವ್ರಿಗೆ ಪ್ರೀತಿಪಾತ್ರರಿಗೆ ಗಿಫ್ಟ್ ಕೊಡುವಂಥ ಒಂದು ಪರಿಪಾಠವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಟಾಫಿ ಅಂತ ಹೇಳಿದ್ರೆ ಅದನ್ನು ಪ್ರೀತಿಪಾತ್ರರ ಜೊತೆಗೆ ತಿನ್ನುವಂಥ ಒಂದು ಖುಷಿಯನ್ನು ಕೂಡ ಅಲ್ಲಿ ಎಂಜಾಯ್ ಮಾಡ್ತಾರೆ. ಆಹ್ಲಾದಕರವಾದಂಥ ಬಣ್ಣಗಳು, ಸುವಾಸನೆ, ತಾವೇ ಮಾಡಿದಂಥ ಟಾಫಿಯನ್ನು ಆಕರ್ಷಕವಾಗಿ ಗಿಫ್ಟ್ ಪ್ಯಾಕ್ ಮಾಡಿ ಬೇರೆಬೇರೆಯವ್ರಿಗೆ ಕೊಡುವಂಥದ್ದು, ಸಣ್ಣ ಸಣ್ಣ ಒಂದು ಸಂತೋಷವನ್ನು ಕೂಡ ಖುಷಿಯಿಂದ ಎಂಜಾಯ್ ಮಾಡುವಂಥ ದಿನ. ಗೆಳೆಯರನ್ನು ಮನೆಗೆ ಆಹ್ವಾನ ಮಾಡಿ ಅವರೆಲ್ಲರ ಜೊತೆಗೆ ಒಂದು ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಕೂಡ ಈ ಒಂದು ಟಾಫಿ ಅಥವಾ ಚಾಕ್ಲೇಟ್ ಡೇ ದಿನದ ವಿಶೇಷತೆ. ಹಾಗಾಗಿ ಈ ದಿನ ಟಾಫಿ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ.
2: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ, ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ವೆಂಕಿ ಚಿತ್ರದ ಹಾಡು ನೀವು ಕೇಳಿದ್ದು. ಉನ್ನಿ ಮೆನನ್ ಮತ್ತು ಸುಪ್ರಿಯಾ ಅವರು ದನಿಯಾಗಿದ್ರು. ಕವಿರಾಜ್ ಅವರ ರಚನೆ, ಎಎಂ ನೀಲ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಮೇ ತಿಂಗಳ 23ನೇ ತಾರೀಕು ಆಚರಿಸುವಂತಹ ಮತ್ತೊಂದು ವಿಶೇಷ ದಿನಾಚರಣೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಫಿಸ್ತುಲ ಕೊನೆಗಾಣಿಸಿ ಅಂತ. ಅಂದರೆ ಪ್ರಸೂತಿ ಫಿಸ್ತುಲ ಅಂತ ಹೇಳುವಂಥ ಒಂದು ಹೆಣ್ಣುಮಕ್ಕಳಿಗೆ ಬರುವಂಥ ತೊಂದರೆ ಇದು. ಈ ತಿಂಗಳ ಅಂದರೆ ಮೇ ತಿಂಗಳ 23ನೇ ತಾರೀಕು ಅಂತಾರಾಷ್ಟ್ರೀಯ ಫಿಸ್ತುಲ ಕೊನೆಗಾಣಿಸಿ ಅಂತ, ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ದಿನ. ಅಂದರೆ ಮಹಿಳೆಯರಿಗೆ ಹೆರಿಗೆ ಸಮಯದಲ್ಲಿ ಆಗುವಂಥ ಒಂದಷ್ಟು ಗಾಯಗಳು, ವಿಶೇಷವಾಗಿ ಇದನ್ನು ಪ್ರಸೂತಿ ಫಿಸ್ತುಲ ಅಂತಲೇ ಹೇಳ್ತಾರೆ. ತುಂಬ ಜನರಿಗೆ ಹೆರಿಗೆ ಆದ ನಂತರ ಇರುವಂಥ ಒಂದು ಸಮಸ್ಯೆ ಇದು. ಇದು ಬಹಳ ನೋವಿನಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಸಾಕಷ್ಟು ನೋವನ್ನು ಕೊಡುವಂಥ ಆರೋಗ್ಯದ ತೊಂದರೆ. ಒಂದಷ್ಟು ಜನ ಹೆಣ್ಮಕ್ಕಳು ಇಂಥ ಗುಪ್ತ ಜಾಗದಲ್ಲಿ ಆಗುವಂಥ ಅನಾರೋಗ್ಯದ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಲ್ಲ, ಮುಕ್ತವಾಗಿ ಮೌನವಾಗಿ ನೋವನ್ನು ಅನುಭವಿಸ್ತಾರೆ. ಆದರೆ ಆ ರೀತಿ ಮೌನವಾಗಿ ನೋವನ್ನು ಅನುಭವಿಸಬಾರ್ದು ಅಂತಲೇ ಈ ತಿಂಗಳ ಅಂದರೆ ಮೇ ತಿಂಗಳ 23ನೇ ತಾರೀಕು ಪ್ರಸೂತಿ ಫಿಸ್ತುಲ ತಡೆಗಟ್ಟಿ ಕೊನೆಗಾಣಿಸಿ ಅದನ್ನು ಕಡಿಮೆ ಮಾಡಬೇಕು ಅಂತಲೇ ಅದ್ರ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂಥ ದಿನ ಇಂದು. ಅಂತಾರಾಷ್ಟ್ರೀಯ ಪ್ರಸೂತಿ ಫಿಸ್ತುಲ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಮಹಿಳೆಯರು ಇಂಥ ಒಂದು ತೊಂದರೆಗೆ ಒಳಗಾಗಿದ್ದಾರೆ ಅವರಿಗೆ ಒಂದು ಅರಿವು ಮೂಡಿಸಿ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತಾ ತಾಯಿ ಮಗುವಿನ ಆರೋಗ್ಯದ ರಕ್ಷಣೆಯ ಬಗ್ಗೆ ಇದ್ರ ಬಗ್ಗೆ ಏನೆಲ್ಲ ಸದ್ಯದಲ್ಲಿ ಮೆಡಿಕಲ್ ಫೀಲ್ಡಲ್ಲಿದೆ ಅದರ ಟ್ರೀಟ್ಮೆಂಟ್ ಇರಬಹುದು, ಮಾತ್ರೆ ಔಷಧಿಗಳು, ಅವ್ರಿಗೆ ಹೇಳುವಂಥ ಒಂದು ಬೆಂಬಲ ಪ್ರೋತ್ಸಾಹ, ಇಂತಹ ಎಲ್ಲ ಚಟುವಟಿಕೆಗಳಿಂದನೂ ಕೂಡ ಹೆರಿಗೆ ಆದಂಥ ಹೆಣ್ಮಕ್ಕಳು ಇಂಥ ತೊಂದರೆಯನ್ನು ಅನುಭವಿಸಬಾರ್ದು ಅಂತಲೇ ಅಂತಾರಾಷ್ಟ್ರೀಯ ಪ್ರಸೂತಿ ಫಿಸ್ತುಲ ದಿನವನ್ನು ಮೇ ತಿಂಗಳ 23ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡೊಂದನ್ನು ಕೇಳಿದ್ರಿ, ನೀ ಸನಿಹಕ್ಕೆ ಬಂದರೆ ಗತಿಯೇನು ಅನ್ನುವ ಹಾಡು ಸೋನು ನಿಗಮ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯಕಿಣಿ ಅವರು ಬರೆದಿದ್ರು, ವಿ ಹರಿಕೃಷ್ಣ ಅವರ ಸಂಗೀತವಿತ್ತು, ಮತ್ತೆ ರಾವಣ ಚಿತ್ರದ ಗೀತೆ ಕೂಡ ಪ್ರಸಾರವಾಯಿತು. ಬದ್ರಿ ಪ್ರಸಾದ್ ಅವರ ಧ್ವನಿ, ಜಯಂತ್ ಕಾಯಕಿಣಿ ಅವರ ರಚನೆ, ಅಭಿಮಾನ್ ಜಿ ರಾಯ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಮೇ ತಿಂಗಳ 23ನೇ ತಾರೀಕು ಇನ್ನೊಂದು ದಿನ ವಿಶೇಷ ಕೂಡ ಇದೆ, ಮೆಡಿಕಲ್ ಕೋಡರ್ಸ್ ಡೇ ಅಂತ. ಅಂದರೆ ಮೆಡಿಕಲ್ ಕ್ಷೇತ್ರದಲ್ಲಿ ನೀವು ಗಮನಿಸಿರಬಹುದು, ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಸಂದರ್ಭದಲ್ಲಿ ಆಪರೇಷನ್ಗೆ, ಥೆರಪಿಗೆ, ಟ್ರೀಟ್ಮೆಂಟ್ಗೆ ಅಂತ ಇದ್ದಾಗ ಬಿಲ್ನಲ್ಲಿ ಕೆಲವೊಂದಷ್ಟು ಕೋಡ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಯಾವ ಕಾಯಿಲೆ ಇದೆ ಅಥವಾ ಲ್ಯಾಬ್ ಚಾರ್ಜಸ್ ಇರಬಹುದು, ಟ್ರೀಟ್ಮೆಂಟ್ಗೆ, ಆಪರೇಷನ್ಗೆ, ಹೀಗೆ ಬೇರೆ ಬೇರೆ ರೀತಿಯ ನಾವು ಅಲ್ಲಿ ಹೋದಾಗ ಈ ಥರ ಒಂದು ಕೋಡ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಅಂದರೆ ಆ ಕೋಡ್ಗೆ ಎಷ್ಟು ಫೀಸ್ ಅಂತ ಇರುತ್ತೆ, ಒಂದು ಕೋಡ್ ನಂಬರ್ ಇದ್ದರೆ ಅದಕ್ಕೆ ಎಷ್ಟು ಫೀಸ್ ಅಂತ ಇರುತ್ತೆ, ಅದ್ರ ಪ್ರಕಾರನೇ ಬಿಲ್ ಮಾಡ್ತಾರೆ. ಅಂದರೆ ಇದೊಂದು ಸ್ಯಾಂಪಲ್ ಅಷ್ಟೇ. ಹೀಗೆ ಈ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಬೇರೆ ಬೇರೆ ಕೆಲಸ ಕಾರಣಗಳಿಗಾಗಿ ಒಂದಷ್ಟು ಕೋಡ್ಗಳನ್ನು ಬಳಸ್ತಾರೆ. ಅಂಥ ಕೋಡ್ ಕ್ರಿಯೇಟ್ ಮಾಡುವಂಥ ಟೀಮ್ಗಾಗಿ ಕೋಡ್ ಮೆಡಿಕಲ್ ಕೋಡರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಮೇ ತಿಂಗಳ 23ನೇ ತಾರೀಕು. ಅಂದರೆ ಔಷಧ ಮತ್ತು ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂಥ ಕೋಡ್ಗಳನ್ನು ಕ್ರಿಯೇಟ್ ಮಾಡಿಕೊಡುವಂಥ ಒಂದಷ್ಟು ಕೆಲಸ ಕಾರ್ಯಗಳನ್ನು ಇವರು ಏನು ಸಮ್ಮರೈಸ್ ಮಾಡ್ತಾರೆ, ಸಂಕ್ಷಿಪ್ತ ರೂಪಕ್ಕೆ ತಂದು ಅದರ ಹಿಂದೆ ಒಂದಷ್ಟು ಕೆಲಸ ಮಾಡಿ ಆರೋಗ್ಯ ವ್ಯವಸ್ಥೆ, ಮತ್ತು ಮುಖ್ಯವಾಗಿ ಹೇಳೋದಾದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಗೆ ಅರ್ಥ ಆಗುವಂಥ ಪೇಮೆಂಟ್ ಇರಬಹುದು, ರೀಪೇಮೆಂಟು, ಒಂದಷ್ಟು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಇಂತಹ ಒಂದು ಕೋಡ್ಗಳು ಬಹಳಷ್ಟು ಪ್ರಯೋಜನವನ್ನು ತರುತ್ತವೆ. ಹಾಗಾಗಿ ಇಂಥ ಕೋಡ್ ಕ್ರಿಯೇಟ್ ಮಾಡುವವರಿಗೋಸ್ಕರನೇ ಅವರ ಶ್ರಮವನ್ನು, ಅವರ ಒಂದು ಪ್ರತಿಭೆಯನ್ನು ಗುರುತಿಸಬೇಕು, ಅವ್ರಿಗೊಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಲೇ ಶರೀರದ ಅಂಗರಚನೆ ಶಾಸ್ತ್ರ, ವೈದ್ಯಕೀಯ ಪರಿಭಾಷೆ, ಔಷಧಗಳು ಇವೆಲ್ಲವೂ ಕೂಡ ಈಗೀಗ ಕೋಡಿಂಗ್ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಒಂದು ವ್ಯವಸ್ಥೆ ಬಹಳ ಸೊಗಸಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಅವರಿಗೆ ಒಂದು ಬೆಂಬಲ, ಒಂದು ಸ್ಫೂರ್ತಿ, ಒಂದು ಸಪೋರ್ಟನ್ನು ಮಾಡಬೇಕು ಅಂತಲೇ ಮೇ ತಿಂಗಳ 23ನೇ ತಾರೀಕು ಈ ದಿನ ಮೆಡಿಕಲ್ ಕೋಡರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ.

ಒಂಬತ್ತು ಗಂಟೆಯಿಂದ ಇಲ್ಲಿವರೆಗೂ ಒಂದಷ್ಟು ದಿನ ವಿಶೇಷಗಳ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಬಂದ್ವಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ ಸಮಯ ಆಗಿದೆ. 10:20 ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆನೇಕಲ್ ತಾಲೂಕಿನಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂರ್ಯ ಶೈನ್ ಮತ್ತು ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲ್ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿಸುವುದನ್ನು ಬಿಟ್ಟು ತಮಗೆ ಅಗತ್ಯವಿರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30 ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ತೆಲಂಗಾಣದಲ್ಲಿ ನಿಜಾಂ ವೈದ್ಯಕೀಯ ವಿಜ್ಞಾನ ಸಂಸ್ಥೆ 2,000 ಮೂತ್ರಪಿಂಡ ಕಸಿಗಳನ್ನು ಪೂರ್ಣಗೊಳಿಸುವ ಮೂಲಕ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. ಆ ಮೂಲಕ ದಕ್ಷಿಣ ಭಾರತದಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆಸುವಂತಹ ಮುಂಚೂಣಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಒಡಿಶಾದ ಅನಿಮೇಶ್ ಕುಜೂರ್ ರಾಂಚಿಯಲ್ಲಿ ನಡೆದಿರುವಂತಹ 29 ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನ ಪುರುಷರ 100 ಓಟದ ಸೆಮಿಫೈನಲ್ನಲ್ಲಿ ನೂತನ ರಾಷ್ಟೀಯ ದಾಖಲೆ ನಿರ್ಮಿಸುವ ಮೂಲಕ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ದಿನ ವಿಶೇಷಗಳನ್ನ ತಿಳ್ಕೊಂಡಿದ್ದಾಯ್ತು. 10:05 ಸಮಯ ಆಗಿದೆ. ಇನ್ನೀಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಎಂದಿನಂತೆ ಒಂದಷ್ಟು ಚಂದದ ಹಾಡುಗಳು ಸಾಲಾಗಿ ಜೋಡಿಸಲ್ಪಟ್ಟಿವೆ. ಒಂದೊಂದಾಗಿ ಕೇಳ್ತಾ ಹೋಗೋಣ. ಹಳೆಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಎಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬರ್ತಾ ಇದೆ ಅರುಣೋದಯ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ.

0: ಇಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ಆರ್ ಸುದರ್ಶನ್ ಅವರ ಸಂಗೀತವಿದೆ. ಕೇಳಿ ಈ ಹಾಡು.
1: ಝಣಕು ಝಣಕು ತಕ ಝಣಕು ಝಣಕು ತಕ ಝಣಕು ಝಣಕು ತಕ ತಾತಯ್ಯ ಝಣಕು ಝಣಕು ತಕ ಝಣಕು ಝಣಕು ತಕ ಝಣಕು ಝಣಕು ತಕ ತಾತಯ್ಯ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ರ. ಎಮ್ಮೆ ತಮ್ಮಣ್ಣ ಚಿತ್ರದಾಗಿದೆಯನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜೀವಯ್ಯರವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಸಂಗೀತ ನೀಡಿದ್ರು. ಜೇಡರ ಬಲೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು. ಚಿಕ್ಕ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಮತ್ತಷ್ಟು ಹಳೆಯ ಹಾಡುಗಳನ್ನು ಕೇಳ್ತಾ ಹೋಗೋಣ. 10:19:30 ಸಮಯವಾಗಿದೆ. ಚಿನ್ನಾರಿ ಪುಟ್ಟಣ್ಣ ಚಿತ್ರದ ಹಾಡನ್ನು ಕೇಳಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಇದರ ಜೊತೆಗೆ ಮತ್ತೊಂದು ಹಾಡು ಅಣ್ಣ ತಮ್ಮ ಚಿತ್ರದ್ದು, ಪಿ ಸುಶೀಲ ಅವರ ಧ್ವನಿ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಹಳೆಯ ಹಾಡುಗಳ ಮಹತ್ವ, ಆ ಹಳೆಯ ಹಾಡುಗಳನ್ನು ಇಷ್ಟಪಡುವವರಿಗೆ ಇಂತಹ ಹಾಡುಗಳು ನಿಜವಾಗ್ಲೂ ಒಂದು ರೀತಿಯ ರಸಗವಳ ಇದ್ದ ಹಾಗೆ ಅಂತಾನೆ ಹೇಳಬೇಕು. ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಶ್ರೀನಿವಾಸ್ ಪದ್ಮನಾಭನಗರದಿಂದ. ಹಾಡುಗಳು, ಮಾತು, ಮಾಹಿತಿ ಎಲ್ಲವೂ ಕೂಡ ನಮ್ಮ ಜರ್ನಿಗೆ ಉತ್ಸಾಹವನ್ನು ಕೊಡ್ತಾ ಇದೆ ಅಂತ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಹೇಳ್ತಾರೆ. ಮಧುಸೂದನ್ ಕೆ ಆರ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ನಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ವರ್ಷದಿಂದ ವರ್ಷಕ್ಕೆ ನಮ್ಮ ಕನ್ನಡ ವಿವಿಧ ಭಾರತಿ ವಾಹಿನಿಯ ಮೇಲೆ ಪ್ರೀತಿ ಹೆಚ್ಚುತ್ತಾ ಹೋಗ್ತಾ ಇದೆ. ಯಜಮಾನ ಚಿತ್ರದ ಹಾಡಿಗೆ ಹೋಲಿಕೆಯಾಗಿ ಈ ಮಾತು ಅಂತ ಹೇಳ್ತಾ

ಕಾವೇರಿ ತೀರದಲ್ಲಿ ಬರೆದೇನು ನಿನ್ನ ಹೆಸರ ಮರಳೆಲ್ಲ ಹೊನ್ನಾಯ್ತು, ಇದು ಯಾವ ಮಾಯೆ ಮಾಯೆ? ಬಿದಿರಿನ ಕಾಡಿನಲ್ಲಿ ಊದಿದೆ ಈ ಹೆಸರ, ಬಿದಿರೆಲ್ಲ ಕೊಳಲಾಯ್ತು, ಯಾವ ಮಾಯೆ ಮಾಯೆ? ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿದಾಗ ಎಲ್ಲ ವಾಹಿನಿಗಳು ಕನ್ನಡ ವಿವಿಧ ಭಾರತಿಯಾಗಿ ರೂಪುಗೊಂಡವು, ಇದು ಯಾವ ಮಾಯೆ ಮಾಯೆ ಅಂತ ಹೇಳ್ತಾ ಇದ್ರೆ, ಇದು ಮತ್ತೆ ಯಾವ ಮಾಯೆನೂ ಅಲ್ಲ, ವಿವಿಧ ಭಾರತಿ ಮಾಯೆ. ಕೇಳ್ತಾನೆ ಇರಿ, ಸದಾ ನಮ್ಮ ಜೊತೆಯಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಚಂದನ್ ಅವರು ಕೂಡ ಹೇಳ್ತಾ ಇದ್ರೆ ಎಲ್ಲ ಹಾಡುಗಳು ಸೂಪರು, ಬೆಳಗ್ಗೆಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಿ ಎನ್ ಲಕ್ಷ್ಮಣ್ ಅವರು ಮಲ್ಲೇಶ್ವರಂಯಿಂದ ಒಳ್ಳೆ ಹಾಡುಗಳು ಅಂತ ಹೇಳಿದ್ರೆ, ಸುಮಾ ಸುಂಕದ ಕಟ್ಟೆಯಿಂದ ಮಧುರವಾದ ಹಾಡುಗಳು ಅಂತಾರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಮುಂಜಾನೆಯಿಂದ ಕಾರ್ಯಕ್ರಮಗಳು ಸೂಜಿಗಲ್ಲಿನ ಹಾಗೆ ಸೆಳಿತಾ ಇದೆ, ನಿಮ್ಮ ಆಯ್ಕೆಯ ಶ್ರಮಕ್ಕೆ ನನ್ನದೊಂದು ಹೃತ್ಪೂರ್ವಕ ಧನ್ಯವಾದಗಳು, ಗೀತೆಗಳಂತೂ ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅಂದು ನಮ್ಮ ಅಜ್ಜ ಅಜ್ಜಿಯರು ಆ ಕಾಲದಲ್ಲಿ ಹಾಡುಗಳನ್ನು ಮನಸಾರೆ ಮೆಚ್ಚಿ ನಲಿತಾ ಇದ್ದಂತಹ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಕೇಳಿ ಖುಷಿ ಪಡ್ತಾ ಇದ್ದೇವೆ ಅಂತ ಉಮೇಶ್ ಸಿರಿಗೆರೆ ಸಂದೇಶ ಕಳಿಸಿದರೆ, ಸೊಗಸಾದ ಹಾಡುಗಳು, ಎಂಥ ಹಾಡುಗಳನ್ನು ಕೇಳಿ ಎಷ್ಟು ಸಲ ಬೇಕಾದರೂ ಕೇಳಬಹುದು, ಬೇಸರನೇ ಆಗೋದಿಲ್ಲ ಅಂತ ನಿರ್ಮಲ ಅವರು ಹೇಳ್ತಾರೆ. ಇನ್ನು ಶುಭ ಮುಂಜಾನೆ ಎಲ್ಲ ಹಾಡುಗಳು ಸೂಪರ್ ಅಂತ ಬಾಬು ಮಲ್ಲಪ್ಪನಹಳ್ಳಿಯಿಂದ, ರೂಪಾಯಿ ತಾನೋಡಿ ಬಂತು ಆಹಾ ಎಂಥ ಚಂದದ ಹಾಡು ಅಂತ ವಾಣಿಶ್ರೀ ಧಾರವಾಡದಿಂದ, ಮೊದಲ ಹಾಡು ಪ್ರಸಾರ ಮಾಡಿದ್ರಲ್ಲ ಓಲ್ಡ್ ಈಸ್ ಗೋಲ್ಡ್ನಲ್ಲಿ, ಅತಿ ಅಪರೂಪಕ್ಕೆ ಕೇಳ್ತಾ ಇದ್ದೀನಿ ವಿವಿಧ ಭಾರತಿ ಬಾನುಲಿ ಬಂಧು, ಧನ್ಯವಾದಗಳು ಅಂತ ಎಚ್ ಬಿ ಜಯರಾಮ್ ರಾಜಾಜಿ ನಗರದಿಂದ, ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ರೇರ್ ಸಾಂಗ್, ಎಕ್ಸಲೆಂಟ್ ಟೇಸ್ಟ್ ಅಂತ ಎಂದಿನ ಹಾಗೆ ನಮ್ಮ ಅಂಜನಾ ಅವರು ಗಾಂಧಿ ಬಜಾರ್ನಿಂದ ಮೆಸೇಜ್ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಎಸ್ರಾಜು ಚಿಕ್ಕಅಂಕನಹಳ್ಳಿಯಿಂದ, ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ಐ ಟಿ ಐ ಲೇಔಟ್ ಚಂದ್ರಮುಖಿ ಇವರು ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ರಾಯಣ್ಣನ ಸಂಗೊಳ್ಳಿ ಹಳೆಯ ಹಾಡುಗಳನ್ನು ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ತೊಗುದೀಪ ಚಿತ್ರದ ಕಿದೆಯನ್ನ ಕೇಳಿದ್ರಿ, ನಿಮ್ಮ ಮುದ್ದಿನ ಕಂದ ಅಂತ ಹೇಳಿ ಪಿಬಿ ಶ್ರೀನಿವಾಸ್ ಮತ್ತೆ ಸಂಗಡಿಗರ ಧ್ವನಿಯಲ್ಲಿತ್ತು. MA ನಂಜರಾಜ್ ಅವರು ಸಾಹಿತ್ಯವನ್ನ ನೀಡಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿತ್ತು ಈ ಗೀತೆ. ಬನ್ನಿ, ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ನಾವು ಮುಂದೆ ಕೇಳೋಣ ಗಾಂಧಿನಗರ ಚಿತ್ರದ ಒಂದು ಹಾಡು. ಪಿ ಗೋಪಾಲನ್ ಮತ್ತೆ ಪಟ್ಟಾಭಿ ಇಬ್ಬರು ಹಾಡಿದ್ದಾರೆ, ಚಿವುದೇಶಂಕರ್ ಅವರು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಚಿತ್ರದ ಗೀತೆ ಕೂಡ ಬರುತ್ತೆ. ಎಲ್ಲರೀಶ್ವರಿ ಮತ್ತು ಪ್ರೇಮ ಅವರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ. ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.
4: ವಿವಿಧ ಭಾರತಿ

0: ಗಂಡಿನ ಕಡೆಯ ನೆಂಟರು ನೀವು ಸ್ವರ್ಗದಿಂದ ದೇವರು ತಾವು.
1: ಮಲಗಲೊಂದು ಮಂಚ ಬೇಕೆ, ಅಲ್ಲದೆ ಹರಕು ಚಾಪೆಯ ಸಾಕೆ? ಕುಡಿಯಲು ಕೀರು ಪಾನಕ ಬೇಕೆ, ಅಥವಾ ಬರೀ ತಣ್ಣೀರೇ ಸಾಕೆ?

0: ಗಂಡಿನ ಕರೆಯ ನೆಂಟರು ನೀವು ಸ್ವರ್ಗದಿಂದಳಿದ ದೇವರು ತಾವು ಮುನಿಸ್ಯಾಕೋ ಮಹಾರಾಯ ಮನಸ್ಸು ಬಿಚ್ಚಿ ಹೇಳಯ್ಯ
1: ಮೊಸರಿನಲ್ಲಿ ಕಲ್ಲಿತ್ತೆ ಬೆಣ್ಣೆಯಲ್ಲಿ ಮಣ್ಣಿತ್ತೆ

ಈ ಪ್ರಕಾರವಾಗಿ ಧೂರ್ತ ಸತ್ರಾಜಿತನು ಆರ್ತತ್ರಾಣ ಪರಾಯಣನಾದ ಶ್ರೀಕೃಷ್ಣನನ್ನು ದೂಷಿಸಲು ಆ ಪುರುಷೋತ್ತಮನು ತಾನು ಯಾವತ್ತೂ ಮಾಡದ ಕಾರ್ಯಕ್ಕಾಗಿ ಈ ರೀತಿ ಸಲ್ಲದ ಅಪವಾದ ಬಂದಿತಲ್ಲ ಎಂದು ಲೀಲಾಧರ ಹಾಸ ಸುಂದರವದನಾರವಿಂದನಾಗಿ ನವರತ್ನಾಲಂಕೃತ ಹಂಸತೂಲಿಕಾ ತಲ್ಪದಲ್ಲಿ ಹಾಯಾಗಿ

0: ಈ ವಿಧವಾಗಿ ಪರಿತಪಿಸುತ್ತಿರುವ ರುಕ್ಮಿಣಿಯನ್ನು ಕಂಡು ಕಿರುನಗೆ ನಕ್ಕು ಇಂದಿರಾರಮಣ ಅರವಿಂದ ಲೋಚನನು ಹೇಳಿದ ನುಡಿಗಳು. ಏನು ಅಂಬೋಣ ಅಂದ್ರೆ, ಇಂದು ಮುಖಿ ರುಕ್ಮಿಣಿಯೇ ಅಂದೊಂದು ದಿನ ಚೌತಿ ಚಂದ್ರನನು ವೀಕ್ಷಿಸಿದೆ ಕ್ಷೀರಪಾತ್ರೆಯೊಳು.
1: ಆ ವೀಕ್ಷಿಸಿದೆ ಅಂದೆ.

ನಿಜಕ್ಕೂ ಸೂಪರ್ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲಪಾಳ್ಯದಿಂದ ಹೇಳ್ತಾ ಇದ್ರೆ, ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ ಅರುಣಾ ಮೈತ್ರಿಯವರು. ಚಂದ್ರಮುಖಿ ಐ ಟಿ ಐ ಲೇಔಟ್ ಇಲ್ಲಿಂದ ಅವ್ರು ಹೇಳೋದು, ಗಂಡಿನ ಕಡೆಯ ನೆಂಟರ್ ನೀವು, ಹಾಡು ಸೂಪರೋ ಸೂಪರೋ ಅಂತ ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ರೆ, ಕಾರ್ಯಕ್ರಮಗಳು ಖುಷಿ ಕೊಡ್ತು, ನಯ ಭಯವಿರುವ ಹೆಣ್ಣು ಕುಲನಾರಿ, ಈ ಹಾಡನ್ನು ನಾನು ಇದೇ ಮೊದಲನೇ ಸಲ ಕೇಳಿದೆ ಅಂತಾರೆ. ಎಂಥ ಅದ್ಭುತವಾದ ಹಾಡುಗಳು ಅಂತ ಸುರೇಶ್ ಬಾಬು ಬಿವಿ ಬೈತಾ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರೆ, ಶುಭೋದಯ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಮಾಹಿತಿ, ಒಳ್ಳೆಯ ಸಾಹಿತ್ಯ ಇರುವಂಥ ಹಾಡುಗಳು ತುಂಬ ಚೆನ್ನಾಗಿದೆ, ಸವಿ ಸವಿಯಾಗಿದೆ, ರೂಪಾಯಿ ಹಾಡು ಸೊಗಸಾಗಿತ್ತು, ತುಂಬ ಧನ್ಯವಾದ ಅಂತ ಹೇಳಿದಿರಾ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ಹಳೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾವು ನಮ್ಮ ಗೋಲ್ಡನ್ ಡೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಪ್ರತಿ ಹಾಡು ಸೂಪರು, ಧನ್ಯವಾದ ಅಂತ ಹೇಳ್ತಾರೆ. ಶುಭೋದಯ ಅಂತ ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ, ಹಾಡುಗಳು ಸೂಪರ್ ಅಂತಾರೆ. ಈ ಥರ ಹಳೆ ಹಾಡುಗಳು ದಿನವೆಲ್ಲ ಕೇಳಬಹುದು, ಬೇಸರನೇ ಇರೋದಿಲ್ಲ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಹೇಳಿದರೆ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ್ ಹಳೆ ಹಾಡುಗಳನ್ನು ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಹಳೆಯ ಹಾಡುಗಳು, ಸೊಗಸಾದ ಹಾಡುಗಳು ಕೇಳಿ ಬರ್ತಾ ಇದೆ. ಇನ್ನು ನೀವು ಈಗ ತಾನೇ ಕೇಳಿದ್ರಿ ನಮ್ಮ ಬದುಕು ಚಿತ್ರದ ಗೀತೆ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿತ್ತು, ಪ್ರಭು ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇತ್ತು. ಹಳೆ ಹಾಡುಗಳ ಈ ಪ್ರಸಾರದಲ್ಲಿ ಮುಂದೆ ಬರ್ತಾ ಇದೆ ಉತ್ತರ ದಕ್ಷಿಣ ಚಿತ್ರದ ಗೀತೆ, ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ವಿಜಯ್ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

0: ಹರಯ ಮತ್ತು ಬಲವ ಜೇನು ಸೊಗದ ಮುತ್ತು.
1: Is it?
0: Don't laugh.

ಮಲೆದುಂಗರಗಾಡುವೆ ಮಧುವೆ ನನಗು ನಿನಗು

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಪ್ರವಾಸಿ ಮಂದಿರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದರೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಾಕಷ್ಟು ಜನ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರ. ನಾಗರಾಜ್ ಶರ್ಮ ಅವರು ಹೇಳ್ತಾ ಇದ್ರೆ ಅಪರೂಪದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ. ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಸಮಯ 11 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಬೆಂಗಳೂರಿನ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಿದ್ದಾರೆ. ಫ್ಲೇವರ್ಡ್ ಐಸ್ಡ್ ಟೀ ಪ್ರೀಮಿಕ್ಸ್ನ ಮೊದಲ ರಫ್ತು ಸಾಗಣೆಯನ್ನು ಭೋಪಾಲ್ನಿಂದ ಸ್ವಿಟ್ಜರ್ಲೆಂಡ್ಗೆ ಕಳುಹಿಸಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶನಿವಾರ ಹೇಳಿದ್ದಾರೆ. ಭಾರತದ ಎಂಎಸ್ಎಂಇಗಳು ಈಗ ಗುಣಮಟ್ಟ ಮತ್ತು ರುಚಿಯ ಜಾಗತಿಕ ಮಾನದಂಡಗಳ ಮೇಲೆ ತಮ್ಮ ಗುರುತನ್ನು ಸ್ಥಾಪಿಸುತ್ತವೆ ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮೇ 3ರಂದು ನಡೆದು ಬಳಿಕ ರದ್ದಾಗಿದ್ದಂತಹ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ

ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯಲು ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲದ ಮಿತಿಯನ್ನು ನೀಡಲಾಗಿದೆ. ಇದೇ 29ರಂದು ನಡೆಯಲಿರುವಂತಹ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶಿರಡಿ ಬಳಿ ಬೃಹತ್ ರಕ್ಷಣಾ ಸಾಮಗ್ರಿ ಉತ್ಪಾದನಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 1,000 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ 200 ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವಂತಹ ಈ ಘಟಕ ದೇಶದ ಖಾಸಗಿ ವಲಯದ ಅತಿದೊಡ್ಡ ಫಿರಂಗಿ ಶೆಲ್ ಉತ್ಪಾದನಾ ಘಟಕಗಳಲ್ಲಿ ಒಂದಾಗಲಿದೆ. ಅಮೆರಿಕದ ಟೆಕ್ಸಾಸ್ನಿಂದ ಸ್ಪೇಸ್ಎಕ್ಸ್ ಸಂಸ್ಥೆಯು ಚಂದ್ರ ಮತ್ತು ಮಂಗಳ ಗ್ರಹಗಳ ಭವಿಷ್ಯದ ಯೋಜನೆಗಳಿಗಾಗಿ ಅತ್ಯಂತ ಬೃಹತ್ ಮತ್ತು ಶಕ್ತಿಶಾಲಿ ಸ್ಟಾರ್ಶಿಪ್ ಅತ್ಯಂತ ತೂಕದ ರಾಕೆಟ್ ವ್ಯವಸ್ಥೆಯ ಸುಧಾರಿತ 3ನೇ ಆವೃತ್ತಿಯನ್ನು ಇಂದು ಮುಂಜಾನೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಮಧ್ಯಾಹ್ನದ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ಇಲ್ಲಿ ತನಕ ನೀನು ಎಲ್ಲಿ ಇದ್ದೆ ಹಾಡನ್ನ ಕೇಳಿದ್ರಲ್ಲ. ಈ ಗೀತೆಯನ್ನ ಒನ್ಸ್ ಮೋರ್ ಕೌರವ ಚಿತ್ರದಿಂದ ಆರಿಸಿದ್ದು ವಿಜಯಪ್ರಕಾಶ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ

ಮೊದಲು ಹೊಸ ಹಾಡು ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಗೀತೆ ತಾರಕ್ ಚಿತ್ರದ್ದು. ಮಾತಾಡು ನೀ ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿತ್ತು. ಶ್ರೇಯಾ ಘೋಷಲ್ ಅವರು ಜೊತೆಗೆ ಹಾಡಿದರು. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದು ಅರ್ಜುನ್ ಜನ್ಯ. ಮಾತಾಡು ನೀ ಗೀತೆ ಆದ ಮೇಲೆ ಒಂದು ಗೀತೆ ಪ್ರಸಾರ ಆಯ್ತಲ್ಲ, ಆ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿತ್ತು. ಲೈಫ್ ಒಂದು ಕಾಮಿಡಿ ಗೀತೆ ಕೇಳಿದ್ರಲ್ಲ, ಈ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿದ್ದು. ಈ ಗೀತೆಯನ್ನು ಬರೆದವರು ಅರಸು ಅಂತಾರೆ, ಹಾಡಿದವರು ಸಂತೋಷ್ ವೆಂಕಿ, ಸಂಗೀತ ನೀಡಿದ್ದು ಅನೂಪ್ ಸೇಲಿನ್. ಸಮಯ 11:16. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದಲ್ಲಿ ಈಗ ನೀವು ಕೇಳ್ತಾ ಇದ್ದೀರಿ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ವುಮನ್ಸ್ ಡೇ ಚಿತ್ರದ ಗೀತೆ ಕೇಳಿದಿರಿ. ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿ ನರೇಂದ್ರ ಬಾಬು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಕೌಶಿಕ್ ಹರ್ಷ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಚಿಪ್ಪಿನೊಳಗಡೆ. ಈ ಗೀತೆ ಮಾಸ್ತಿಗುಡಿ ಚಿತ್ರದ್ದು, ಸೋನು ನಿಗಮ್ ಹಾಗೂ ಶ್ರೇಯ ಘೋಷಲ್ ಅವರ ಧ್ವನಿಗಳಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಸಾಧು ಕೋಕಿಲಾ.

0: ಕಣ್ಣಲ್ಲಿ ಕಟ್ಟಿ ಕನ್ನಂಬಾಡಿ. ಸ್ಮಗ್ಲರ್ ಚಿತ್ರದ ಗೀತೆ ಕೇಳಿದಿರಿ, ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ. ರಮೇಶ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಚಕ್ರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ನಾದ ಜೇಂಕರ ವಿಧ ವಿಧ ಸವಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:32. ಮಧ್ಯಾಹ್ನದ ಪ್ರಸಾರದಲ್ಲಿ ಈಗ ಕಲಾಭಾರತಿ ಕೇಳುತ್ತೀರಿ. ಕಲಾಭಾರತಿ ಕಾರ್ಯಕ್ರಮದ ನಂತರ 12:00 ಪ್ರದೇಶ ಸಮಾಚಾರ, 12:05 ನಿಮ್ಮದೇ ಹಾಡುಗಳು, ನಿಮ್ಮದೇ ಮಾತು, ಕರೆಗೊಂದು ಹಾಡು. ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಸಂದೇಶಾಧಾರಿತ ಮೆಚ್ಚಿನ ಗೀತೆಗಳನ್ನು ಆಲಿಸಬಹುದು. 2:40 ಒಂದೇ ಚಿತ್ರದ ಗೀತೆಗಳು, ಚಿತ್ರತಾನ. 4:00 ಪರಿಮಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ. ಹೌದು, ಈಗ ಕಲಾಭಾರತಿಯ ಸಮಯ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಯಾರು ಅಂತ ಕುತೂಹಲದಿಂದ ನೀವು ಕಾಯ್ತಾ ಇರಬಹುದು. ಇವತ್ತಿನ ಕಲಾಭಾರತಿ ಕಲಾವಿದರ ಕುಟುಂಬದಿಂದ ಬಂದ ಕುಡಿ. ಅಮ್ಮ, ಮಾವ, ತಾತ, ಅಜ್ಜಿ ಎಲ್ಲರೂ ಕಲಾವಿದರೇ. ರಂಗಭೂಮಿಯೇ ಮನೆ ಅಂತ ಅಂದವರು ತಾತ, ಹಾಗೆ ಅಜ್ಜಿ ಅಂತೂ ನಮಗೆಲ್ಲ ಬಹಳ ಪ್ರಿಯರು. ಅನೇಕ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಮ್ಮ ಮನಸ್ಸನ್ನು ಗೆದ್ದ ನಮ್ಮ ಮನೆಯವರೇ ಆಗಿಬಿಟ್ಟವರು. ಯಾರು ಇವತ್ತಿನ ಕಲಾಭಾರತಿ? ಇವತ್ತಿನ ಕಲಾಭಾರತಿ ಸಂಯುಕ್ತ ಹೊರನಾಡ್. ಇವತ್ತು ಅವರ ಜನ್ಮದಿನ ಕೂಡ. ಸಂಯುಕ್ತ ಹೊರನಾಡ್ ಅವರ ಅಜ್ಜಿ ಭಾರ್ಗವಿ ನಾರಾಯಣ್, ಹಾಗೆ ತಾತ ಮೇಕಪ್ ನಾಣಿಯವರು, ತಾಯಿ ಸುಧಾ ಬೆಳವಾಡಿ, ಹೀಗೆ ಕಲಾವಿದರ ಕುಟುಂಬದಿಂದ ಬಂದವರು ಈ ದಿನ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಸಂಯುಕ್ತ ಹೊರನಾಡ್ ಅವರು ನಟಿಸಿರುವ ಚಿತ್ರಗಳಿಂದ ಆರಿಸಿದ ಕೆಲವು ಗೀತೆಗಳನ್ನು ಇವತ್ತಿನ ಕಲಾಭಾರತಿಯಲ್ಲಿ ಕೇಳೋಣ. ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ.

ಕೇಳ್ತಾ ಇದ್ದೀರಿ ಕಲಾಭಾರತಿ ಕಾರ್ಯಕ್ರಮ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಜನ್ಮದಿನ ಆಚರಿಸಿಕೊಳ್ಳುತ್ತಾ ಇರುವ ಸಂಯುಕ್ತ ಹೊರನಾಡ್ ರೂಪದರ್ಶಿಯಾಗಿ ಅವರು ಅನೇಕ ಜಾಹೀರಾತುಗಳಲ್ಲಿ ಭಾಗವಹಿಸಿದ್ದಾರೆ, ಹಾಗೆ ಕಿರುಚಿತ್ರಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ನಟಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಛಾಪು ಮೂಡಿಸಲು ಪ್ರಯತ್ನಿಸ್ತಾ ಇರುವ ಕನ್ನಡವೇ ನಮ್ಮಮ್ಮ ಅನ್ನುವ ಅಪ್ಪಟ ಕನ್ನಡತಿ ಸುಧಾ ಬೆಳವಾಡಿ ಅವರ ಪುತ್ರಿ ಸಂಯುಕ್ತ ಹೊರನಾಡ್. ಆ ದಿನಗಳು ಇವರ ಮೊದಲ ಚಿತ್ರ, ಆದರೂ ದಿಗಂತ್ ಜೊತೆ ಅವರು ಮಾಡಿದ ಲೈಫ್ ಇಷ್ಟೇನೆ ತುಂಬ ಜನಪ್ರಿಯ ಆಯಿತು. ಬಹಳ ಒಳ್ಳೆಯ ಸ್ಥಾನವನ್ನು ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ದೊರಕಿಸಿಕೊಟ್ಟಿದ್ದು ಲೈಫ್ ಇಷ್ಟೇನೆ ಚಿತ್ರ. ಅವರು ತಮ್ಮ ಕನಸಿನ ಹೊಸ ಪುಟವನ್ನು ಕನ್ನಡ ಚಿತ್ರರಂಗದಲ್ಲಿ ತೆರೆದಿದ್ದು ಲೈಫ್ ಇಷ್ಟೇನೆ ಚಿತ್ರದ ಮೂಲಕ.

ಈ ಗೀತೆ ಕೇಳ್ತಾ ಇದ್ರೆ ನಮಗೆ ಸಂಯುಕ್ತ ಹೊರನಾಡ್ ಅವರ ನಗು ಮುಖ ಮನಸ್ಸಿನಲ್ಲಿ ಸುಳಿಯುತ್ತೆ. ಸಂಯುಕ್ತ ಹೊರನಾಡ್ ಅವರು ಎಷ್ಟು ಚಂದದ ಮುಗುಳ್ನಗೆಯನ್ನು ಯಾವಾಗಲೂ ಧರಿಸಿರ್ತಾರೆ ಅಂತಂದರೆ, ಅವರು ಚಿತ್ರ ಅಭಿನಯ ಮಾಡುವಾಗ ಫೈಟಿಂಗ್ ಸೀನ್ಗಳು ಬಂದರೂ ಕೂಡ ಅದನ್ನು ಖುಷಿ ಪಡ್ತಾ ಎಂಜಾಯ್ ಮಾಡ್ತಾ ನಗು ಅವರ ಮುಖದಲ್ಲಿ ಮಾಸದ ಹಾಗೆ ನೋಡ್ಕೊಳ್ತಾರೆ. ಆಗ ನಿರ್ದೇಶಕರು ಹೇಳಿದ್ರಂತೆ, ಈಗ ಆಗ್ತಾ ಇರೋದು ಫೈಟಿಂಗ್ ಸೀನು, ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಬರಬಾರ್ದು, ಸ್ವಲ್ಪ ಅದನ್ನು ನೀವು ಕಟ್ ಮಾಡಿಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸಬೇಕು ಅಂತ. ಹಾಗೆ ಸಹಜವಾದ ಮುಗುಳ್ನಗೆ ಅವರು ಯಾವಾಗಲೂ ಧರಿಸಿರುವ ಆಭರಣ. ಅವರನ್ನು ಸರಳ ಸುಂದರಿ ಅಂತ ಕರೆಯುವುದುಂಟು. ರೂಪದರ್ಶಿಯಾಗಿ ಹಲವಾರು ಜಾಹೀರಾತುಗಳಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಂಯುಕ್ತ ಹೊರನಾಡ್. ಒಗ್ಗರಣೆ, ಟೋಬಿ ಚಿತ್ರಗಳ ಅಭಿನಯಕ್ಕಾಗಿ ಅವರಿಗೆ ಫಿಲ್ಮ್ಫೇರ್ ಸೈಮಾ ಅವಾರ್ಡ್ಗಳು ಹುಡುಕಿ ಬಂದವು. ಸಂಯುಕ್ತ ಹೊರನಾಡ್ ಅವರು ಕನ್ನಡದ ಅನೇಕ ಚಿತ್ರಗಳಲ್ಲಿ, ಅಂದರೆ ಅವರು ಲೈಫ್ ಇಷ್ಟೇನೆ ಮಾಡಿ ಆದ ಮೇಲೆ ಹಿಂತಿರುಗಿ ನೋಡಲಿಲ್ಲ, ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ಮುಗ್ಧ ಸಹಜ ಅಭಿನಯ ಸಂಯುಕ್ತ ಹೊರನಾಡ್ ಅವರದು. ಆ ದಿನಗಳು ಇವರ ಮೊದಲ ಚಿತ್ರ. ಆಮೇಲೆ ಲೈಫ್ ಇಷ್ಟೇನೆ, ಬರ್ಫಿ, ಒಗ್ಗರಣೆ, ಜಿಗರ್ ತಂಡ, ಕಾಫಿ ತೋಟ, ದಯವಿಟ್ಟು ಗಮನಿಸಿ, ದ ವಿಲನ್, MMCH, ಹೀಗೆ ಬಹಳಷ್ಟು ಜನಪ್ರಿಯ ಸಿನಿಮಾಗಳಲ್ಲಿ ಅಭಿನಯ ಮಾಡಿದರು ಸಂಯುಕ್ತ ಹೊರನಾಡ್.

ಇವತ್ತಿನ ಕಲಾಭಾರತೀಯ ನಕ್ಷತ್ರ ಸಂಯುಕ್ತ ಹೊರನಾಡ್ ಅವರ ಅಭಿನಯದ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ವಿಶೇಷವಾಗಿ ಈಗ ನೀವು ಕೇಳಿದ ಗೀತೆ ಒಗ್ಗರಣೆ ಚಿತ್ರದ್ದು. ಈ ಗೀತೆಗೆ ಅಂದರೆ ಈ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಪ್ರಶಸ್ತಿ ದೊರೆತಿತ್ತು. ಹಾಗೆ ಟೋಬಿ ಚಿತ್ರದ ಅಭಿನಯಕ್ಕಾಗಿ ಕೂಡ ಅವರಿಗೆ ಫಿಲ್ಮ್ ಫೇರ್ ಸೈಮಾ ಪ್ರಶಸ್ತಿಗಳು ಅರಸಿ ಬಂದವು.

ಸಂಯುಕ್ತ ಹೊರನಾಡ್ ಅಥವಾ ಸಂಯುಕ್ತ ಬೆಳವಾಡಿ ಅಂತ ಇವರು ಜನಪ್ರಿಯರಾಗಿದ್ದಾರೆ. ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ತೆಲುಗು ಚಿತ್ರಗಳಲ್ಲಿ, ತಮಿಳು ಚಿತ್ರಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ವೆಬ್ ಸೀರೀಸ್ನಲ್ಲಿ ತುಂಬಾ ಚಟುವಟಿಕೆಯಿಂದ ಇದ್ದಾರೆ ಸಂಯುಕ್ತ ಹೊರನಾಡ್. ತೆಲುಗಿನ 3ಕ್ಕೂ ಹೆಚ್ಚು ವೆಬ್ ಸೀರೀಸ್ನಲ್ಲಿ ಇವರು ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಅದರಲ್ಲೂ ಝಾನ್ಸಿ ಮತ್ತು ಲಾಕ್ಡ್ ಇದರಲ್ಲಿನ ಇವರ ಅಭಿನಯ ಅತ್ಯಂತ ಪ್ರಶಂಸೆಗೆ ಒಳಗಾಗಿರುವಂಥದ್ದು. ಸ್ಯಾಂಡಲ್ವುಡ್ ಸಂಯುಕ್ತ ತಮಿಳು ಸಿನಿಮಾಗಳಲ್ಲಂತೂ ವಿಶೇಷವಾದ ಹೆಸರು ಮಾಡಿದ್ದಾರೆ. ನಿಜ ಜೀವನದಲ್ಲಿ ಕೆಲವನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಚಿತ್ರದಲ್ಲಿ ನಾವು ಏನನ್ನ ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ ಸಂಯುಕ್ತ. ಕಲೆಯನ್ನು ಆರಾಧಿಸ್ತೀನಿ ಅಂತ ಹೇಳ್ತಾರೆ. ಅವರ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಬೆಂಗಳೂರಿನಲ್ಲೇ. ಅಪ್ಪಟ ಕನ್ನಡತಿ ಸಂಯುಕ್ತ ಹೊರನಾಡ್ ಬರೀ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಕಲಾವಿದೆ ರೂಪದರ್ಶಿ ಅಷ್ಟೇ ಅಲ್ಲದೆ ಅವರಿಗೆ ಪರಿಸರ ಮತ್ತು ಪ್ರಾಣಿಗಳು ಅಂದರೆ ಬಹಳ ಇಷ್ಟ. ಪ್ರಾಣಿ ಪ್ರೇಮಿ, ಪರಿಸರ ಪ್ರೇಮಿ ಸಂಯುಕ್ತ ಅವರು ಪ್ರಾಣ ಆನಿಮಲ್ ಫೌಂಡೇಶನ್ ಅಂತ ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಬನ್ನೇರುಘಟ್ಟದಲ್ಲಿ ಒಂದು ಹುಲಿಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಹಾಗೆ ಬೀದಿ ಪ್ರಾಣಿಗಳ ಚಿಕಿತ್ಸೆ ಮಾಡಬೇಕು, ಅವುಗಳನ್ನು ಯಾರು ನೋಡ್ಕೋತಾರೆ ಅನ್ನುವ ಕಾಳಜಿಯಿಂದ ಆಂಬ್ಯುಲೆನ್ಸ್ ಸೇವೆಯನ್ನು ಅವರು ಆರಂಭ ಮಾಡಿದ್ದಾರೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಅವರು ಎಷ್ಟೊಂದು ನಾಯಿಗಳಿಗೆ ಮತ್ತು ಪ್ರಾಣಿಗಳಿಗೆ ಅಂದರೆ ಬೀದಿಯ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರು. ಇವರ ಈ ಕಾರ್ಯಕ್ಕೆ ಸರ್ಕಾರದಿಂದ ಕೊರೋನಾ ವಾರಿಯರ್ ಅಂತ ಗೌರವ ಕೂಡ ಸಿಕ್ಕಿದೆ. ಸಂಯುಕ್ತ ಹೊರನಾಡ್ ನಮ್ಮ ಕನ್ನಡದ ಹೆಮ್ಮೆ. ಕನ್ನಡದ ಕೀರ್ತಿ ಸಂಯುಕ್ತ ಹೊರನಾಡ್ ಅವರು. ಇವರ ನಗುಮುಖ ಸದಾ ಹಾಗೆ ಇರಲಿ, ಕನ್ನಡದ ಕೀರ್ತಿ ಎಲ್ಲೆಡೆ ಹರಡಲಿ, ಇವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಶುಭ ಹಾರೈಸೋಣ ಅವರ ಜನ್ಮದಿನದ ಸಂದರ್ಭದಲ್ಲಿ.

0: ಕಲಾಭಾರತಿ ಕೇಳಿದಿರಿ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಸಂಯುಕ್ತ ಹೊರನಾಡ್, ಪ್ರಸ್ತುತಿ ಬಿಕೆ ಸುಮತಿ. ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವಾರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದಿಂದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
1: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ

51 ಸಾವಿರಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು. ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000 ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26 ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆತ್ಮೀಯ ಕೇಳುಗರೆ, 12:06 ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಕರೆಗೊಂದು ಹಾಡು. ನಮಗೆ ನೀವು ಕರೆ ಮಾಡಬಹುದು ಈ ಸಮಯದಲ್ಲಿ. ಹಾಗೆ ನಿಮ್ಮ ಮೆಚ್ಚಿನ ಗೀತೆ, ನಿಮಗೆ ಯಾವ ಗೀತೆ ಕೇಳಬೇಕನ್ನಿಸ್ತಿದೆ ಅಥವಾ ಈ ಸಮಯದಲ್ಲಿ ನಿಮಗೆ ಏನೋ ನೆನಪಾಗ್ತಾ ಇದೆ ಅನ್ನೋದಾದರೆ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು, ನಿಮ್ಮ ಮಾತುಗಳನ್ನು ಹೇಳಬಹುದು. ಹಾಗೆ ಏನಾದರೂ ಸಂದೇಶಗಳಿದೆ ಅಂದರೆ ತಿಳಿಸಬಹುದು, ನಮಗೆ ಕರೆ ಮಾಡಬಹುದು. ನಮ್ಮ ಸಂಖ್ಯೆ 0802-7788-0802-2-2-2-6-1-2-5-7 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ. ನಿಮ್ಮ ರೇಡಿಯೋ ಸೆಟ್ನ ಒಂಚೂರು ದೂರ ಇಟ್ಕೊಳ್ಳಿ, ತುಂಬಾ ಪ್ರತಿಧ್ವನಿ ಬರ್ತಾ ಇದೆ.
1: ಸರಿ ಮೇಡಮ್.
0: ಯಾರು ಮಾತಾಡ್ತಿದ್ದೀರಿ? ನಿಮ್ಮ ಹೆಸರೇನು? ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನಮ್ಮ ಹೆಸರು ಭಾಗ್ಯಮ್ಮ ಅಂತ. ನಮ್ದು ತಿಪ್ಪೋನಹಳ್ಳಿ ತವರಕೆರೆ ಹತ್ರ. ನಮ್ಗೆ ಕಸ್ತೂರ ನಿವಾಸ ಒಂದು ಹಾಡು ಹಾಕಿ ಹಾಡಿಸಿ ನೋಡಿ, ಬಿಡಿಸಿ ನೋಡಿ.
0: ಭಾಗ್ಯಮ್ಮ ಅವರು ಮೊದಲ ಸಲ ಕರೆ ಮಾಡಿದಿರೋ ಅಥವಾ ಯಾವಾಗ್ಲೂ ಮಾಡ್ತಿರ್ತಿರೋ?
1: ಇಲ್ಲ, ಮಾಡ್ತಾ ಇರ್ತೀನಿ ಮೇಡಮ್.
0: ಮಾಡ್ತಾ ಇರ್ತೀರಾ? ಇವಾಗ ನೀವು ಕಸ್ತೂರಿ ನಿವಾಸದ ಹಾಡಿಗೋಸ್ಕರ ಮಾಡಿದಿರಿ. ಯಾವ ಹಾಡು?
1: ಹಾಡಿಸಿ ನೋಡಿ, ಬಿಡಿಸಿ ನೋಡಿ.
0: ಈ ಹಾಡು ಏನ್ ಅತ್ಯಂತ ಜನಪ್ರಿಯ ಹಾಡು. ಇದನ್ನ ಎಷ್ಟು ಸರಿ ಕೇಳಿದ್ರು ಮತ್ತೆ ಮತ್ತೆ ಮತ್ತೆ ಕೇಳೋಣ ಅನ್ಸತ್ತೆ ಅಂತ ಹಾಡಿದು ಅಲ್ವಾ? ಸರಿ. ಈ ಹಾಡಿನ ಹಿಂದೆ ಏನಾರು ಇದೆಯಾ? ಕಸ್ತೂರಿ ನಿವಾಸ ಎಷ್ಟು ಸರಿ ನೋಡಿದಿರಿ? ಹತ್ತು ಸರಿ ನೋಡಿದೀರಾ? ಮನೆ ಮಂದಿ ಎಲ್ಲ ನೋಡಿದೀರಾ? ಹಾ, ಈಗ್ಲೂ ಟಿವಿಲೆಲ್ಲ ಏನಾರು ಬಂದ್ರೆ ನೋಡ್ತೀರಾ?
1: ಹೌದು, ತುಂಬಾ ಇಷ್ಟ.
0: ಅದ್ರಲ್ಲಿ ಯಾವ ಸೀನ್ ನಿಮಗ್ ತುಂಬಾ ಇಷ್ಟ?
1: ಗೊಂಬೆ ಇಟ್ಕೊಂಡು ಈಗ ಆಡಾಡ್ತಿರ್ತದಲ್ಲ, ಇದ್ರ ಮೇಲೆ ಅಲಂಕಾರದಲ್ಲ, ತುಂಬಾ ಇಷ್ಟ ನಮ್ಗೆ, ನಮ್ಮ ಹಸ್ಬೆಂಡ್ಗೆ, ನನ್ನ ಮನ್ಗೆ ತುಂಬಾ ಇಷ್ಟ
0: ಆ ಸೀನ್. ನಿಮಗ್ ತುಂಬಾ ಪ್ರೀತಿ?
1: ಹೌದು ಮೇಡಮ್.
0: ಅದಕ್ಕೇನೆ ಈ ಹಾಡೇ ಕೇಳ್ತಾ ಇದ್ದೀರಿ?
1: ಹೌದು.
0: ಆಗ್ಲಿ, ನಿಮ್ಮ ಇಷ್ಟದ ಗೀತೆನ ಕೇಳೋಣ. ಬಹಳ ಒಳ್ಳೆಯ ಹಾಡನ್ನ ಆರಂಭದಲ್ಲಿ ಕೇಳಿದಿರಿ. ನಮಸ್ಕಾರ ಭಾಗ್ಯಮ್ಮ ಅವರೇ.
1: ನಮಸ್ಕಾರ ಮೇಡಮ್ ಅವರೇ.

0: ಹೋಗದು.
1: ಕಸ್ತೂರಿ ನಿವಾಸ ಚಿತ್ರದ ಆಡಿಸಿ ನೋಡು ಬೀಳಿಸಿ ನೋಡು ಗೀತೆ ಕೇಳಿದಿರಿ. ಹಾಡಿದವರು ಪಿ ವಿ ಶ್ರೀನಿವಾಸ್. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಶ್ರೋತೃಗಳು ಕರೆ ಮಾಡ್ತಾ ಇರ್ತೀರಿ, ಪ್ರಯತ್ನ ಪಡ್ತಾ ಇರ್ತೀರಿ. ನಿನ್ನೆ ಮೊನ್ನೆ ಅಥವಾ ಈಗಷ್ಟೇ ಮಾಡಿದಂತಹವರು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ರೆ ಹೊಸ ಕೇಳುಗರಿಗೆ ಲೈನ್ ಸಿಗದೇ ಇರಬಹುದು. ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಲಿ, ಇರುವ ಒಂದಷ್ಟು ಅವಧಿಯಲ್ಲಿ ಹೊಸ ಹೊಸ ಕೇಳುಗರು ನಮ್ಮ ವಿವಿಧ ಭಾರತಿಗೆ ಸೇರ್ಪಡೆಯಾಗಲಿ, ಮತ್ತು ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಚಿಂತನೆಗಳನ್ನು ಕೇಳುವ ಅವಕಾಶ ನಮಗೆ ಬರುತ್ತೆ ಬೇರೆ ಬೇರೆಯವರು ಮಾತನಾಡಿದರೆ. ಹಾಗಾಗಿ ಇತ್ತೀಚೆಗೆ ಈಗ ಈ ವಾರದಲ್ಲಿ ಯಾರಾದರೂ ನೀವು ಕರೆ ಮಾಡಿದ್ದೀರಿ ಅಂದರೆ ಬೇರೆಯವರಿಗೂ ಅವಕಾಶ ಸಿಗಲಿ, ಬೇರೆಯವರ ಹಾಡನ್ನು ನಾವು ಕೇಳೋಣ. ಏನಂತೀರಿ? ನಮಗೆ ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆ 0802226157, 2237788. ಹಲೋ ನಮಸ್ತೆ.
2: ಹಲೋ ಮ್ಯಾಮ್, ನಮಸ್ತೆ.
1: ನಮಸ್ಕಾರ, ಹೇಳಿ ಯಾರು?
2: ಮ್ಯಾಮ್, ನಾನು ಭದ್ರಾವತಿಯಿಂದ ಚಿತ್ರಾ ಶಿವಕುಮಾರ್ ಅಂತ.
1: ನಮಸ್ಕಾರ ಚಿತ್ರ ಅವರೇ.
2: ನಮಸ್ಕಾರ ಮ್ಯಾಮ್.
1: ಹೇಳಿ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಏನ್ ತಿಂಡಿ ಮಾಡಿದ್ರಿ?
2: ನಾನು ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ. ಈಗ ಅಡಿಗೆ ಮಾಡ್ತಾ ಇದ್ದೇನೆ.
1: ಯಾರೆಲ್ಲ ಇದ್ದೀರಿ ಮನೇಲಿ ಚಿತ್ರ?
2: ಮ್ಯಾಮ್, ನಾವು 4 ಜನ, ನಾನು ನಮ್ಮ ಮನೆಯವರು 2 ಮಕ್ಕಳು ಮತ್ತೆ ನಮ್ಮ 5 ನವರು ಇದ್ದಾರೆ
1: ಮ್ಯಾಮ್. ಭದ್ರಾವತಿ ಕಾಗದದ ನಗರಿ, ಉಕ್ಕಿನ ನಗರಿ ಅಂತ ಹೇಳ್ತೀವಲ್ಲ.
2: ಹೌದು ಮ್ಯಾಮ್.
1: ಏನು ಭದ್ರಾವತಿ ವಿಶೇಷ ನಿಮಗೆ? ಭದ್ರಾವತಿ ಅಂದಾಗ ಎಷ್ಟು ಕಾಲದಿಂದ ಭದ್ರಾವತಿಯಲ್ಲೇ ಇದ್ದೀರಿ ನೀವು?
2: ನಾನು ಮೈಸೂರು ಮ್ಯಾಮ್, ನಮ್ದು ನೇಟಿವ್. ನನ್ ಮದ್ವೆ ಆಗಿದ್ದು ಭದ್ರಾವತಿಗೆ, 18 ಇಯರ್ಸ್ ಆಯ್ತು ಮ್ಯಾಮ್.
1: ಓ, 18 ವರ್ಷದಿಂದ ಅಲ್ಲೇ ಇದ್ದೀರಿ. ಹೇಗ ಅನ್ಸುತ್ತೆ ನಿಮ್ಗೆ ಮೈಸೂರಿಂದ ಭದ್ರಾವತಿಗೆ ಹೋದಾಗ?
2: ತುಂಬಾ ಖುಷಿ ಆಗುತ್ತೆ ಮ್ಯಾಮ್, ಯಾಕಂದ್ರೆ ಅದು ಸಾಂಸ್ಕೃತಿಕ ನಗರಿ. ಇಲ್ಲೂ ಕೂಡ ಒಂದು ಮಲೆನಾಡಿನ ಹೆಬ್ಬಾರ್ದು ಅಂತಾನೆ ಶಿವಮೊಗ್ಗ ಕರೀತಾರೆ. ಹಾಗಾಗಿ ನನ್ಗೆ ಅಲ್ಲೂ ಒಂದು ಪರಿಸರ ತುಂಬಾ ಚೆನ್ನಾಗ್ ಅನಿಸ್ತು, ಇಲ್ಲೂ ಬಂದು ಪರಿಸರ ತುಂಬಾ ಚೆನ್ನಾಗ್ ಅನಿಸ್ತು ಮ್ಯಾಮ್. ಅಲ್ಲೂ ನೋಡುವಂತ ಪ್ಲೇಸ್ಗಳು, ಐತಿಹಾಸಿಕ ಸ್ಥಳಗಳು ತುಂಬಾ ಇದೆ. ಇಲ್ಲೂ ಕುವೆಂಪು ಅವರು ಹುಟ್ಟಿದ ಊರು, ಹಾಗಾಗಿ ಇಲ್ಲೂ ತುಂಬಾ ಖುಷಿ ಅನ್ಸುತ್ತೆ ಮ್ಯಾಮ್. ಇಲ್ಲೂ ನೋಡುವಂತ ಸ್ಥಳಗಳು ತುಂಬಾ ಇದೆ. ಅದು ಎರಡು ಒಂಥರ ಪುಣ್ಯ ಮಾಡಿದ್ರೆ ಅಂತ ಜಾಗಗಳು ಸಿಗ್ತಾರೆ ಅಂತಾರಲ್ಲ ಮ್ಯಾಮ್.
1: ನೋಡಿ ನಿಮ್ಮ ಕನ್ನಡನೇ ಎಷ್ಟು ಶುದ್ಧವಾಗಿದೆ, ಎಷ್ಟು ಚಂದ ಮಾತಾಡ್ತಾ ಇದೀರಿ.
2: ಥ್ಯಾಂಕ್ ಯು ಮ್ಯಾಮ್.
1: ಆಗ್ಲಿ ಚಿತ್ರ ಅವರು, ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
2: ಮ್ಯಾಮ್, ನಂಗೆ 2 ರೇಖೆಗಳಲ್ಲಿ ಗಂಗೆಯ ಕರೆಯಲಿ ಹೃದಯದ ಸಂಗಮ, ಎದೆಯದೆ ಅರಿಯದ ನೂತನ ಸಂಭ್ರಮ. ಈ ಹಾಡು ನನಗೆ ತುಂಬಾ ಇಷ್ಟ ಮ್ಯಾಮ್. ಯಾಕಂದ್ರೆ ಅದು ಅವರಿಬ್ರು ಹೇಳಲ್ಲ, ಸೈಲೆಂಟ್ ಆಗಿದೆ ಸಾಂಗ್. ಅಂದ್ರೆ ಅದು ಅವರಿಬ್ರು ಪ್ರೇಮ ನಿನಾದ ಮಾಡ್ಕೊಂತಾರಲ್ಲ, ಅದ ನನಗೆ ಏನೋ ಒಂಥರ ಖುಷಿ ಕೊಡುತ್ತೆ ಮ್ಯಾಮ್ ಹಾಡು.
1: ಅಂತಾರಲ್ಲ ಕೇಳೋಣ ಈಗ. ಅಚ್ಚಾ, ನಿಮ್ಗೆ ಹಾಡು ಇಷ್ಟನಾ ಅಂತ ಈ ಗೀತೆನ ಪ್ರಸಾರ ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಚಿತ್ರ.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.

0: अच्छा
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು. ನಿಮ್ಮ ಪ್ರೀತಿಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಮಾತುಗಳನ್ನು ನಮ್ಮ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ತಾ ಇದ್ದೀರಿ. ಯಾಕೆ ಈ ಹಾಡು ನಿಮಗಿಷ್ಟ, ಅಥವಾ ಈ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತಾ ಇದೆ, ಈ ಎಲ್ಲ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಏನಾದರೂ ಸಂದೇಶಗಳಿದೆ ಅಂದರೆ ಅದನ್ನು ಕೂಡ ನೀವು ಹೇಳಬಹುದು. ಹಲೋ, ನಮಸ್ಕಾರ.
7: ಕಂಚಿನ ಕಂಠದ ನಮ್ಮ ನಿರೂಪಕಿ ಸುಮತಿಯಕ್ಕ ಅವರಿಗೆ ನಮಸ್ಕಾರ. ಮೇಡಮ್
6: ನಮಸ್ಕಾರ. ನಮಸ್ಕಾರ, ಹೇಳಿ ಯಾರು?
7: ಮೇಡಮ್ ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ, ಬೆಳಗಾವಿ ಜಿಲ್ಲೆ 3ನೇ ತಾಲೂಕು ಚುಕ್ಕುಡ
6: ಗ್ರಾಮದಲ್ಲಿ. ಓ ಆದಿತ್ಯ ತೇಲಿ, ಶ್ರೀಶೈಲ ತೇಲಿ, ನಮಸ್ತೆ ನಮಸ್ತೆ ನಮಸ್ತೆ.
7: ಹೇಗಿದ್ದೀರಿ ಮೇಡಮ್?
6: ಓಹೋ, ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಿ?
7: ಹಾಗೆ ನಮ್ಮ ವಿವಿಧ ಭಾರತಿ ಟೀಮ್ ಎಲ್ಲ ಎಲ್ಲಾ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್.
6: ರೇಡಿಯೋ ಕೇಳ್ತಾ ಇರ್ತೀರಿ, ಹಾಗಾಗಿ ಎಲ್ಲ ಟೀಮ್ನ ವಿಷಯ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಲ್ವಾ?
7: ಖಂಡಿತ ಮೇಡಮ್, ಎಲ್ಲರೂ ನಮ್ಮ ಮನೆಯ ಬಳಗದ ಸದಸ್ಯರು ಎಲ್ಲರೂ ನನ್ನ ಪ್ರೀತಿಯಿಂದ ಅಷ್ಟೇ ಒಂದು ಅನಿಸ್ತಿರ್ತೀನಿ, ನೆನಸ್ಕೊಳ್ತಾ ಇರ್ತೀನಿ. ಎಲ್ಲರೂ ನಾವು ಬಹಳ ಒಂದು ಅತ್ಯುಮೆಚ್ಚಿನ ನಿರೂಪಕರಾಗಿಬಿಟ್ಟಿದ್ರಿ ಎಲ್ಲರೂ ಕೂಡ.
6: ಆಮೇಲೆ ರಾಜ್ಯದ ಎಲ್ಲಾ ಕೇಂದ್ರಗಳನ್ನು ನೀವು ಕೇಳ್ತಾ ಇರ್ತೀರಿ, ಇಲ್ಲಿ ಕೇಳ್ತೀರಿ, ಮತ್ತೆ ಇನ್ನೊಂದ್ ಕಡೆ ಕ್ಲಿಕ್ ಮಾಡ್ತೀರಿ, ಇನ್ನೊಂದ್ ಕೇಂದ್ರ ಕೇಳ್ತೀರಿ, ಅಲ್ಲಿ ಕ್ಲಿಕ್ ಮಾಡ್ತೀರಿ, ಅಲ್ಲಿ ಮಾತಾಡ್ತೀರಿ, ಇಲ್ಲಿ ಮಾತಾಡ್ತೀರಿ. ಅಬ್ಬಾ ಅಬ್ಬಾ ಅಬ್ಬಾ ಅಬ್ಬಾ, ಎಷ್ಟು ಕೇಂದ್ರಗಳನ್ನು ಕೇಳ್ತೀರಿ ಆದಿತ್ಯ ಅವರೇ, ನೀವು ಶ್ರೀಶೈಲ ಅವರೇ?
7: ಖಂಡಿತ ಮೇಡಮ್, ಕರ್ನಾಟಕದ ಕನ್ನಡ ಅಂತಕ್ಕಂಥ ಭಾಷೆ ಎಲ್ಲಿದೆ ಮೇಡಮ್? ಕನ್ನಡ ನಮ್ಮ ಆಕಾಶವಾಣಿ ಅಂತಕ್ಕಂಥ ಚಾನಲ್ಗಳನ್ನ, ಎಲ್ಲಾ ಆಕಾಶವಾಣಿಗಳ ಅಷ್ಟೇ ಒಂದು ಕಾರ್ಯಕ್ರಮಗಳನ್ನ ಪ್ರೀತಿಯಿಂದ ಕೇಳ್ತೀನಿ. ಒಂದೊಂದು ಕಾರ್ಯಕ್ರಮಗಳು ಬಹಳಷ್ಟು ಇಷ್ಟ ಆಗುತ್ತೆ, ಅವನು ಬಹಳ ಒಂದು ಇಷ್ಟಪಟ್ಟ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ. ಈಗ ನೀವು ಕಾರ್ಯಕ್ರಮ ಬದಲಾವಣೆ ಮಾಡಿದ್ರೆ, ಸಂಜೆ 4 ಗಂಟೆಗೆ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಬಹಳ ಉಪಯುಕ್ತ ಆಗ್ತಾ ಇದ್ರಿ ಮೇಡಮ್. ಎಲ್ಲೆಲ್ಲ ವಿಷಯಗಳು ನಮ್ಮ ಸಂದರ್ಶನ ಮುಖಾಂತರ ಮಾಹಿತಿಗಳನ್ನ ಹಂಚಿಕೊಡ್ತಾ ಇರ್ತೀರಿ, ವಿವಿಧ ಭಾರತೀಯ ಕೇಳ್ತಾ ಇರೋದು ಬಹಳ ಸಂತೋಷ ಸಂಗತಿ. ಅದರಲ್ಲಿ ವಾರದಲ್ಲಿ ಪ್ರತಿದಿನ ನಾವು ಒಂದು ನಿಮ್ಮ ಈ ಕಾರ್ಯಕ್ರಮ ಬೆಳಿಗ್ಗೆ ಭಕ್ತಿ ಗೀತೆಗಳನ್ನ ಕೇಳ್ತಾ ಇರ್ತೀರಿ. ಆದ್ರೆ ನೀವು ಬಂದಾಗಂತೂ ಬಹಳ ಒಂದು ವಿಶೇಷವಾದ ಭಕ್ತಿ ಗೀತೆಗಳು ಹಾಕ್ತಿರೋದು, ಓಂಕಾರನಾದ ಒಂದು ಭಕ್ತಿ ಗೀತೆ ಹಾಕ್ತಿರ್ತೀರಿ ಮೇಡಮ್. ನಾವ್ ಏನೇ ಕೆಲಸ ಮಾಡ್ತಿದ್ರು ಮನಸ್ಸಿಷ್ಟು ಚಂಚಲವಾಗಿ ಅವು ಓಂ ಅಂತಕ್ಕಂಥ ಶಬ್ದದಲ್ಲಿನೇ ನಾವು ಅದ್ರಲ್ಲಿ ಮುಳುಗಿ ಹೋಗಿಬಿಡ್ತೀರ. ಕೆಲಸ ಮಾಡ್ತಾ ಮಾಡ್ತಾ ನಾವು ಓಂಕಾರ ಮಂತ್ರ ಇದೆ ನಮ್ಮ ಮನಸ್ಸಿನಿದೆಯೋ ಅಥವಾ ನಮ್ಮ ಹೃದಯದಿಂದಲೇ ಬರ್ತಾ ಇದೆ ಅಂತಕ್ಕಂಥ ಒಂದು ವಿಷಯ. ಆ ಓಂಕಾರ ಮಂತ್ರವನ್ನ ಪ್ರತಿದಿನ ಹಾಕಿದ್ರು ಕೂಡ ಏನ್ ತಪ್ಪಿಲ್ಲ ಮೇಡಮ್, ಒಂದೊಂದು ರಿಕ್ವೆಸ್ಟ್ ರೀ ಮೇಡಮ್.
6: ಹೇಳಿ ಹೇಳಿ.
7: ಅದು ಮನಸ್ಸಿಗೆ ಬಹಳ ಆನಂದ ಕೊಡ್ತಾ ಇರುತ್ತೆ, ಯಾಕಂದ್ರೆ ಅದು ಕೆಲವೊಂದಿಷ್ಟು ಭಕ್ತಿ ಹಾಡುಗಳನ್ನ ನೀವು ಬಂದಾಗ ನಾನು ಬಹಳ ಗಮನ ಇಟ್ಟು ಆ ಭಕ್ತಿ ಹಾಡುಗಳನ್ನ ಚಾಯ್ಸ್ ಮಾಡಿರ್ತೀರಿ ಮೇಡಮ್. ಬಹಳ ಇಷ್ಟ ಆಗುತ್ತೆ ಮೇಡಮ್ ಕೇಳಿಕ್ರೆ. ಎಲ್ಲರೂ ಭಕ್ತಿ ಗೀತೆ ಪ್ರಸಾರ ಮಾಡ್ತಾ ಇರ್ತಾರೆ, ಆದ್ರೆ ಒಂದು ವಿಭಿನ್ನ ಶೈಲಿಯ ಭಕ್ತಿ ಹಾಡುಗಳು ನಮಗಾಗಿ ಕೊಡ್ತಾರಲ್ಲ ಮೇಡಮ್, ಅದು ಬಹಳ ವಿಶೇಷ.
6: ಧನ್ಯವಾದಗಳು ಶ್ರೀಶೈಲ ಅವರೇ. ಈಗ ಯಾವ ಹಾಡಿಗಾಗಿ ಕರೆ ಮಾಡಿದ್ರಿ?
7: ಮೇಡಮ್ ನಮಗೆ ಅದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇವತ್ತು ನಮಗೆ ಅದು ನಂದಗೋಕುಲದ ಒಂದು ಚಿತ್ರದ ಹಾಡು ಕೇಳ್ಬೇಕಂತ ಬಹಳ ಆಸೆ ಇದೆ ಮೇಡಮ್. ನೀ ಜನಿಸಿದ ದಿನವು ಅಳು ಏನೋ ಅಂತ ಸಾಂಗ್ ಇದೆ ಮೇಡಮ್, ಲಿರಿಕ್ಸ್ ಬಹಳ ಚೆನ್ನಾಗಿದೆ. ಆ ಹಾಡಿನ ಸಾಹಿತ್ಯ ಅಂತೂ ಬಹಳ ಅದ್ಭುತ ಆಗಿದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ ಮೇಡಮ್, ಎಲ್ಲೋಡಿಯ ಗೀತೆ ಕೇಳ್ತಾನೆ ಕೇಳ್ತಾನೆ ಅದ್ರ ಆಳೆ ಕೇಳದಂತ ಒಂದು ಅನುಭವ ಆಗುತ್ತೆ ಮೇಡಮ್. ಅಂತ ಒಂದು ಸಾಹಿತ್ಯ ಸಾಲುಗಳಿದ್ರೆ ಮೇಡಮ್,
6: ಇರುವ 3 ದಿನದಲ್ಲಿ ಯಾಕಪ್ಪ ಇಷ್ಟೆಲ್ಲ ಗೋಳಾಡಬೇಕು, ಹಾಯಾಗಿ
7: ಎಲ್ಲರೂ ನಗುತ್ತಾ ಖುಷಿಯಿಂದ ಇರೋಣ. ಎಲ್ಲ ನಮ್ಮ ಕೇಳುಗರಾಗ್ಲಿ, ನಾವಾಗ್ಲಿ, ನಮ್ಮ ಗೆಳೆಯರಾಗ್ಲಿ, ಬಂಧುಗಳಾಗ್ಲಿ, ಬಾಂಧವ ಬಾಂಧವರಾಗಲಿ, ನಾವು ನೀವು ಎಲ್ಲರೂ ಪ್ರೀತಿಯಿಂದ ಇರುವಂತ ಜನಗಳಲ್ಲಿ ಒಂದು ಖುಷಿಯಿಂದ ಕಲಿಯೋಣ ಅಂತಕ್ಕಂಥ ಸ್ಥಳಗಳಲ್ಲಿ ಅದರಲ್ಲಿ ಇದೆ ಮೇಡಮ್. ಅಷ್ಟೊಂದು ಕೇಳಿಕ ತುಂಬಾ ಚೆನ್ನಾಗಿರುತ್ತೆ.
6: ಆಗ್ಲಿ ಶ್ರೀಶೈಲ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಲ್ಲರೂ ನಗ್ತಾ ನಗ್ತಾ ಇರೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ.
7: ಹಾಗೆ ನಮ್ಮ ನಮ್ಮ ವಿವಿಧ ಭಾರತಿ ಕೂಡ ಹೊಸ ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ. ಎಲ್ಲಾ ಕೇಳುಗರು ಸಾಕಷ್ಟು ಮನಸ್ಫೂರ್ತಿಯಿಂದ ಕೇಳ್ತಾ ಇರ್ತಾರೆ. ನಿಮಗೂ ಕೂಡ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ನಮ್ಮ ಎಲ್ಲಾ ನಮ್ಮ ಉದ್ಘೋಷಕರಿಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಧನ್ಯವಾದ.
6: ಸರ್ವೇ ಜನಾಃ ಸುಖಿನೋ ಭವಂತು, ಬಹುಜನ ಹಿತಾಯ ಬಹುಜನ ಸುಖಾಯ. ಉದ್ಘೋಷಕರು ಅಲ್ಲ, ಎಲ್ಲರೂ ಸುಖವಾಗಿರಲಿ, ಸಂತೋಷವಾಗಿರಲಿ, ಖುಷಿಯಾಗಿರಲಿ, ಜಗತ್ತೆಲ್ಲ ಒಂಥರ ಸಂಭ್ರಮದ ಏನು ಮಾತುಗಳಿಂದ ನಳನಳಿಸಲಿ ಅಂತ ಹೇಳ್ತಾ ಈಗ ನಿಮ್ಮ ಪ್ರೀತಿಯ ಹಾಡು. ನಮಸ್ಕಾರ.
7: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ನಂದಗೋಕುಲ ಚಿತ್ರದ ಗೀತೆ ಕೇಳಿದಿರಿ. ನಮಗೆ ನೀವು ಕರೆ ಮಾಡಬಹುದು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಮಗೆ ನೀವು ಕರೆ ಮಾಡುವಾಗ ಹೊಸವರಿಗೂ ಅವಕಾಶ ಸಿಗಲಿ. ನಿನ್ನೆ ಮೊನ್ನೆ ನೀವು ಕರೆ ಮಾಡಿದ್ದರೆ ಅಕಸ್ಮಾತ್, ಅಥವಾ ಕಳೆದ ವಾರ, ಈ ವಾರದಲ್ಲಿ ಕರೆ ಮಾಡಿದರೆ ಬೇರೆಯವರಿಗೂ ಒಂದು ಸ್ವಲ್ಪ ಅವಕಾಶ ಸಿಗಲಿ ಅಂತ ಬೇರೆಯವರ ಮೆಚ್ಚಿನ ಗೀತೆಗಳನ್ನೂ ಕೇಳೋಣ. ಈಗ ಯಾರಿದ್ದಾರೆ ಲೈನ್ನಲ್ಲಿ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
1: ಹಲೋ,
0: ಹಲೋ,
1: ಹಲೋ. ಇವತ್ತು ಉಷಾರಯ್ಯ ಅವ್ರದ್ದು ಬರ್ಡೇ ಇದೆ. ಅವರಿಗೊಂದು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು.
0: ನಿಮ್ಮ ಹೆಸರು, ನೀವು ಪರಿಚಯ ಮಾಡ್ಕೊಳ್ತೀರಾ?
1: ಓಕೆ, ನಾನು ವಿಜಯ ಅಜ್ಜಿಮನೆ ವಿಜಯಕ್ಕ.
0: ಓಹೋ, ಹಾ ಹಾ, ಅಜ್ಜಿಮನೆ ಅಂದ್ರೆ ನಿಮ್ಮದೇ ಆದ ಒಂದು ಸಂಸ್ಥೆಯನ್ನ ನೀವು ಮಾಡಿ ಅಲ್ಲಿ ಅಲ್ವಾ? ಓಹೋ, ಅಂದ್ರೆ ರೇಡಿಯೋ ಕೇಳ್ತಿರ್ತೀರಾ ವಿಜಯ ಅವರೇ?
1: ಹೌದು, ಅಪರೂಪ. ಈಗಂತೂ ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ,
0: ಹಾಗಾಗಿ ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ತೀರಾ.
1: ಹೌದು, ಹೌದು.
0: ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಎಲ್ಲ ಚಟುವಟಿಕೆಗಳು, ಕೆಲಸಗಳು? ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಗೀತೆಗಳನ್ನ ಕೇಳ್ತಾ ಯಾವಾಗ್ಲೂ ಕೂಲ್ ಆಗಿ ಹಾಯಾಗಿರೋ ಸಲುವಾಗಿನೆ ರೇಡಿಯೋ ಕೇಳ್ತಿರ್ತೀರಿ ಅಂತ ಅನ್ಕೊಳ್ತೀನಿ. ಯಾವ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ವಿಜಯ ಅವರೇ ನಿಮಗೆ?
1: ಸಾಧಾರಣ ಹಳೆಯ ಹಾಡುಗಳು ಇಷ್ಟ ಆಗುತ್ತೆ. ಯಾವ್ದಾದ್ರು ಜನ್ಮದಿನ ಬರ್ಡೇ ವಿಶ್ವಸ್ತಿ ಇರುವಂತ ಒಂದು ಒಳ್ಳೆ ಹಾಡನ್ನ ಹಾಕಿ. ಈ ದಿನ ಜನ್ಮದಿನ ನಂಗೆ ಹಳೆ ಹಾಡಂತ ಗೊತ್ತಿರೋದು, ಅದು ಆಗಿದೆ ಅಂತ. ಆದ್ರೆ ಇನ್ನು ಅದು
0: ನಗು ನಗುತ್ತಾ ನಲಿ ಹಾಕೊಂಡ್ ಯಾವಾಗ್ಲೂ ನಗ್ತಾ ಇರಿ ಅಂತ,
1: ನಗ್ತಾ ಇರ್ಲಿ ಅಂತ ಹೇಳಿ. ದೇವ್ರ ಒಳ್ಳೆ ಆರೋಗ್ಯ, ಶಾಂತಿ, ಖುಷಿ ಸದಾ ಹುಷಾರ ಇವ್ರಿಗೆ ಕೊಡ್ಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ.
0: ಉಷಾ ಅಂದ್ರೆ ನಿಮ್ಮ ಗೆಳತಿ
1: ಹುಷಾರಯ್ಯವರು, ಪಿ ಹುಷಾರಯ್ಯ, ನಮ್ಮ ಕರ್ನಾಟಕದ ಫೇಮಸ್ ಸಾಹಿತಿ ಆಕೆ.
0: ಓಹೋ ಹೋ, ಸರಿ ಸರಿ. ಅವರ ಜನ್ಮದಿನದ ಸಂದರ್ಭದಲ್ಲಿ ಅವ್ರಿಗೋಸ್ಕರ ಈ ಹಾಡನ್ನ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಿ. ಆಗ್ಲಿ ವಿಜಯ ಅವರೇ, ನಿಮ್ಮ ಪ್ರೀತಿ ಮತ್ತೆ ಅಪರೂಪಕ್ಕೆ ನೀವು ಕರೆ ಮಾಡಿ ನಿಮ್ಮ ಗೆಳತಿಗೆ ವಿಶ್ ಮಾಡ್ತಾ ಇದ್ದೀರಿ. ಗೀತೆನ ಪ್ರಸಾರ ಮಾಡೋಣ. ಹಾಗೆ ನಿಮ್ಮ ಗೆಳತಿಗೆ ಸಕಲ ಆಯುರ್ ಆರೋಗ್ಯ ಎಲ್ಲ ಸಿಗ್ಲಿ ಅಂತ ಹಾರೈಸ್ತಾ ಎಲ್ಲರ ಪರವಾಗಿ ಈ ಗೀತೆ ಪ್ರಸಾರ ಮಾಡೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ಧನ್ಯವಾದಗಳು.
0: ನಿಮ್ಮ ಆರೋಗ್ಯನು ಸುಧಾರಿಸ್ಲಿ ಬೇಗನೆ ಅಂತ ಹಾರೈಸ್ತೀವಿ. ನಮಸ್ತೆ ವಿಜಯ ಅವರೇ.
1: ಓಕೆ, ಥ್ಯಾಂಕ್ ಯು.

ಮೊದಲ ಬಾರಿಗೆ ಕರೆ ಮಾಡಿ ಮಾತಾಡಿದ್ರು ನಮ್ಮ ವಿಜಯ ಅವರು. ಅವರು ಬೆಂಗಳೂರಿನ ಒಂದು ಸ್ಥಳದಿಂದ ಕರೆ ಮಾಡಿದ್ರು. ಹೆಚ್ಚಾಗಿ ಅವರಿಗೆ ಮಾತಾಡೋದಕ್ಕೆ ಆಗಲಿಲ್ಲ. ಅವರು ಕರೆ ಮಾಡಿದ್ರು, ಆದರೆ ಆನ್ಲೈನ್ ಬಂದಾಗ ಅವರಿಗೆ ಅವರು ಏನು ಹಿಂದೆ ಹೇಳಿದ್ರು ಅದನ್ನು ಅಷ್ಟು ಸ್ಪಷ್ಟವಾಗಿ ಅವರು ಹೇಳದೇ ಇದ್ದರು. ಅವರ ಮೆಚ್ಚಿನ ಗೀತೆ ಅವರ ಗೆಳತಿಗಾಗಿ ಅಂತ ಕೇಳಿದರೆ ಈ ಗೀತೆನ ಪ್ರಸಾರ ಮಾಡೋಣ.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಜೊತೆ ಈಗ ಲೈನ್ ನಲ್ಲಿ ಯಾರಿದ್ದಾರೆ? ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಪುನೀತ್ ಅಂತ ಹೇಳಿ, ಗುರ್ಗಾವ್ನಿಂದ, ದೆಹಲಿ.
0: ಓಹೋ, ದೆಹಲಿಯಿಂದ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಪುನೀತ್?
1: ಥ್ಯಾಂಕ್ ಯು.
0: ದೆಹಲಿಯಲ್ಲೇ ಇದ್ದೀರಾ ಅಥವಾ ದೆಹಲಿಗೆ ಏನಾದರೂ ಪ್ರವಾಸಕ್ಕಾಗಿ ಹೋಗಿದ್ದೀರಾ?
1: ಇಲ್ಲೇ ಇರೋದು ಮೇಡಮ್, ಒಂದು 2 ವರ್ಷ ಆಗ್ತಾ ಬಂತು.
0: ಮತ್ತೆ ಏನು ಕೆಲಸ, ಏನು ಏನ್ ಮಾಡ್ತೀರಿ, ಏನ್ ಸಮಾಚಾರ?
1: ಇಲ್ಲಿ ಕೆಲಸ ಮಾಡ್ತೀವಿ ಮೇಡಮ್, ಒಂದು ಐಟಿ ಕಂಪನಿ, ಲೈಕ್ ಅಂದ್ರೆ ಟ್ರೇಡಿಂಗ್ ಕಂಪನಿ ಅದು. ಅಲ್ಲಿ ಕೆಲಸ ಮಾಡ್ತಿರೋ, ಒಂದು 2 ವರ್ಷ ಆಗ್ತಾ ಬಂತು.
0: ಅಂದ್ರೆ ಈಗ ನಮ್ಮ ಕರ್ನಾಟಕವನ್ನ ಬಿಟ್ಟು ಅಲ್ಲಿ ಹೋಗಿರೋದು ಒಂಥರ ನಿಮ್ಗೇನಾದ್ರು ಕಷ್ಟ ಅಂತ ಅನ್ಸುತ್ತಾ? ಹೆಂಗ ಅನ್ಸುತ್ತೆ, ದೆಹಲಿ ಅಡ್ಜಸ್ಟ್ ಆಗಿದ್ಯಾ?
1: ಅಡ್ಜಸ್ಟ್ ಆಗಿದೆ, ಕಷ್ಟ ಅಂತ ಏನಿಲ್ಲ, ಕಷ್ಟನ ಫೇಸ್ ಮಾಡೋದು ಒಂದ್ ಕಲ್ತಿರ್ಬೇಕಷ್ಟೇ. ಸೊ ಅಡ್ಜಸ್ಟ್ ಆಗಿದೆ, ಎಲ್ಲಾ ಟೆಂಪರೇಚರು, ಕೋಲ್ಡ್, ಅತಿ ಆದ ಕೋಲ್ಡ್ ಅನ್ನ ಫೇಸ್ ಮಾಡಿದಾಗಿರ್ಬೋದು, ಅತಿಯಾದ ಈಗ ಸೆಕೆ, ಈಗ ಒಂದ್ 45 ಡಿಗ್ರಿ ಇದೆ ಇವಾಗ ಪ್ರೆಸೆಂಟ್.
0: ಇಲ್ಲಂತೂ ನೋಡಿ ಎಷ್ಟು ತಂಪಾಗ್ಲೇ, 2 ಮಳೆ ಆಗಿ ಬೆಂಗಳೂರು ಅಂತೂ ಪೂರ್ತಿ ತಂಪು ತಂಪು, ಕೂಲ್ ಕೂಲ್.
1: ಎಲ್ಲಾ ತರನ ಅನುಭವಿಸಕ್ಕೆ ಅವಕಾಶ ಸಿಕ್ತು.
0: ನಿಜ ನಿಜ ನಿಜ. ಮತ್ತೆ ಪುನೀತ್ ಅವ್ರು ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ತೀರಿ ಅಂದ್ರೆ?
1: ಯಾವಾಗ್ಲೂ ಮೇಡಮ್, ಆಫೀಸ್ ಅಲ್ಲೂ ಮನೆಯಲ್ಲೂ, ಬರ್ತಿದಂಗೆ ಆನ್ ಮಾಡಿ ಬಿಟ್ಟು ಬಿಡ್ತೀನಿ, ಯಾಕಂದ್ರೆ ಅದೇ ನನ್ಗೆ ಒಂಥರ ಸಹಕಾರ,
0: ಎನರ್ಜಿ
1: ಎನರ್ಜಿ ಎಲ್ಲ ಅದಕ್ಕೂ.
0: ಹಾಡುಗಳು ಅಂದ್ರೆ ತುಂಬಾ ಪ್ರೀತಿ. ಸಿನಿಮಾಗಳನ್ನು ನೋಡ್ತೀರಾ ಪುನೀತ್?
1: ಸಿನಿಮಾ ಕಮ್ಮಿ,
0: ಹಾಡುಗಳು ಕೇಳ್ತೀರಾ?
1: ಆ ಸಿನಿಮಾದಲ್ಲಿ ಅರ್ಥ ಇದ್ರೆ ಮಾತ್ರ ನೋಡೋದು, ಸುಮ್ನೆ ಅನ್ನೆಸರಿ ನೋಡಕ್ ಹೋಗಲ್ಲ. ಹಾಡುಗಳು ಯಾಕಂದ್ರೆ ಅದು ನಮ್ಗೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ, ದೂರದಲ್ಲಿ ಬರ್ತಾ ಇರೋದು.
0: ಯಾಕಂದ್ರೆ ಹಾಡು ಅಂದ್ರೆ ನಾವು ಆರಾಮಾಗಿ ಇಮ್ಯಾಜಿನ್ ಮಾಡಬಹುದು ನಮ್ಗೆ ಏನ್ ಬೇಕು ಅದು ಅಲ್ವಾ,
1: ನಮ್ ಕೆಲ್ಸನೂ ಆಗ್ತಾ ಇರುತ್ತೆ ಜೊತೆಗೆ ಆಮೇಲೆ ಕೆಲಸ ಮಾಡೋದಕ್ಕೊಂದು ಪ್ರೋತ್ಸಾಹ.
0: ಮತ್ತೆ ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು, ಯಾವ ಹಾಡು ಹಾಕೋಣ ನಿಮಗಾಗಿ?
1: ಶಂಕರ್. ಹಾ ಮೇಡಮ್, ಶಂಕರ್ ನಾಗ್ದು ನೋಡಿ ಸ್ವಾಮಿ ನಾವಿರೋದು ಈಗ ಗೀತನ್ ಪ್ರಸಾದ್.
0: ನೋಡಿ ಸ್ವಾಮಿ
1: ಮೇಡಮ್.
0: ಓಹೋ, ಸರಿ ಸರಿ. ಚಿತ್ರ ನೋಡಿದೀರಾ?
1: ನೋಡಿ ಮೇಡಮ್, ತುಂಬಾ ನೋಡಿ, ತುಂಬಾ ಚೆನ್ನಾಗಿದೆ, ಬಹಳ ಜೀವನ ರೂಪಿಸ್ಕೊಳಕ್ ಬಹಳ ಅರ್ಥ ಇದೆ.
0: ಹೌದು ಹೌದು. ನೋಡಿ ಸ್ವಾಮಿ, ನಿಮಗೆ ಮದ್ವೆ ಆಗಿದ್ಯಾ?
1: ಆಗಿದೆ ಮೇಡಮ್.
0: ಸರಿ ಸರಿ, ಆಗ್ಲಿ. ನಿಮ್ಮ ಪ್ರೀತಿಯ ಈ ಗೀತೆನ ಕೇಳೋಣ. ನಮಸ್ಕಾರ.
1: ಧನ್ಯವಾದಗಳು
0: ಧನ್ಯವಾದಗಳು ಧನ್ಯವಾದಗಳು.

0: ಎಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು.

0: ಸಮಯಾಗಿದೆ 12:45. ಕರಿಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ಮ ಜೊತೆ ನೀವು, ನಿಮ್ಮ ಜೊತೆ ನಾವು ಮಾತಾಡಬಹುದು, ಹಾಗೆ ನಮ್ಮ ಮಾತನ್ನ ನಮ್ಮ ಸ್ನೇಹಿತರಿಗೆ ಮುಟ್ಟಿಸಬಹುದು. ಈ ಸಮಯದಲ್ಲಿ ನೀವು ಏನೋ ಅನ್ಕೋತಾ ಇದ್ದೀರಿ, ಯಾರಿಗೋ ಗೀತೆನ ಡೆಡಿಕೇಟ್ ಮಾಡ್ತಾ ಇದ್ದೀರಿ, ನಮಗೆ ಕರೆ ಮಾಡಿ ಮಾತಾಡಬಹುದು. ಈಗ ಯಾರಿದ್ದಾರೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ.
1: ನಮಸ್ಕಾರ
0: ಹೇಳಿ, ಯಾರು?
1: ನಾನು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
0: ಹೇಳಿ ಲಕ್ಷ್ಮಿ ಅವರೇ.
1: ನಮಗೆ ಅನುಗ್ರಹ ಫಿಲಂ ಇಂದ ಶಿವನ ಒತ್ತ ಶಿವಭಕ್ತ ನಂದೀಶ್ ಹಾಡ್ಬೇಕಿತ್ತು.
0: ರೇಡಿಯೋ ಕೇಳ್ತಾ ಇರ್ತೀರಿ ಲಕ್ಷ್ಮಿ. ಬೆಂಗಳೂರು, ಬೆಂಗಳೂರು ಯಾವ ಜಾಗದಿಂದ ಕರೆ ಮಾಡ್ತಿದ್ದೀರಿ?
1: ಮಾದನಾಯಕನಹಳ್ಳಿ.
0: ಮಾದನಾಯಕನ ಹಳ್ಳಿಯ ಲಕ್ಷ್ಮಿ. ಓ, ನಮಗೆ ಸಂದೇಶಗಳನ್ನು ಕಳಿಸ್ತೀರಾ ಅಲ್ವಾ ನೀವು?
1: ಇಲ್ಲ
0: ಇಲ್ಲ, ಫಸ್ಟ್ ಟೈಮ್ ಕರೆ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ಹಾಗಾದ್ರೆ.
1: ತುಂಬಾನೇ ಖುಷಿ. ಅಯ್ಯೋ ಸಿಕ್ಕಿ ಹುಡುಕಿ ಹುಡುಕಿ ಸಾಕಾಗೋಯ್ತು.
0: ಯಾವಾಗ್ಲೂ ಟ್ರೈ ಮಾಡ್ತಾ ಇರ್ತೀರಿ, ಪ್ರತಿದಿನ ಟ್ರೈ ಮಾಡ್ತೀರಿ?
1: ಮಕ್ಕಳ ಜೊತೆ ಆಡ್ಕೊಂಡು ಆಡ್ಕೊಂಡು ಮಾಡ್ತೀವಿ, ಸಿಕ್ಕದೇ ಇಲ್ಲ.
0: ಹಾ ಹಾ, ಹೌದು, ತುಂಬಾ ಜನ ಹಾಗೆ ಹೇಳ್ತಾರೆ. ಮತ್ತೆ ಕೆಲವರು ಸಿಕ್ಕವರಿಗೆ ಕರೆ ಸಿಗುತ್ತೆ, ಅದು ಹೇಗೆ ಸಿಗುತ್ತೆ ಹೇಗೆ ಸಿಗಲ್ಲ ಅನ್ನೋದು. ಅದು
1: ಸುಮಾರು ಒಂದು 600 ಕರೆ ಮಾಡಿರ್ಬೋದು ನಾನು.
0: ಅಬ್ಬಾ ಅಬ್ಬಾ, ಹ್ಮ್ ಮತ್ತೆ ಈಗ ಲೈನ್ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗ್ತಿದೆ.
1: ಖುಷಿ ಆಯ್ತು.
0: ಹ್ಮ್, ಯಾವ ಹಾಡಿಗೆ ಕರೆ ಮಾಡಿದ್ರಿ ಲಕ್ಷ್ಮಿ?
1: ಅನುಗ್ರಹ ಫಿಲಂ ಇಂದ ಶಿವನ ಶಿವಭಕ್ತ ನಂದೀಶ.
0: ಈ ಹಾಡಿನ ಜೊತೆ ಏನಾದ್ರೂ ಕತೆ ಇದೆಯಾ ನಿಮ್ಗೆ, ಏನಾದ್ರೂ ಹೇಳುವಂತ ಮಾತು?

0: ದೇವರಾಡಲ್ವಾ ಒಂಥರ ಖುಷಿ ನಮ್ಗೆ, ದೇವರಾಡಲ್ವಾ ಒಂಥರ ಖುಷಿ. 50ನೇ ವಯಸ್ಸಲ್ಲಿ ಅರಳೋ ಮರಳೋ ನಂಗೆ ನಮ್ಗೆ ಯಾಕೆ ಬೇಕು
1: ಅಂದ್ರೆ 60ನೇ ವಯಸ್ಸು 50ನೇ ವಯಸ್ಸ
0: 60ನೇ
1: ವಯಸ್ಸಲ್ಲಿ ದೇವ್ರನ್ ಧ್ಯಾನ ಮಾಡ್ಬೇಕಾ, ಬೇರೆ ಟೈಮ್ ಅಲ್ಲಿ ಬೇಡವಾ?
0: ಅಲ್ಲ ಆ ತರ ಏನಿಲ್ಲ, ಈ ಟೈಮಲ್ಲಿ ಶನಿವಾರ ಅಲ್ವಾ, ಪೂಜೆ ಪುನಸ್ಕಾರ ಮಾಡ್ಕೊಂಡು ಮನೇಲೆ ಇರ್ತೀವಲ್ಲ, ಒಳ್ಳೆ ಹಾಡು ಬಂದ್ರೆ ಒಂಥರ ಖುಷಿ, ಮನ್ಸಿಗೆ ನೆಮ್ಮದಿ.
1: ಮತ್ತೆ 60ನೇ ವಯಸ್ಸು ಅಂದ್ರೆ ಅರಳು ಮರಳು ಅಲ್ವಂತೆ, ಮರಳಿ ಅರಳು ಅಂತ ಹೇಳಿದ್ದು ಬೇಂದ್ರೆಯವರು. ಏನಂದ್ರೆ ಮತ್ತೆ ನಾವು ನಮ್ಮ ಎಲ್ಲ ಚಟುವಟಿಕೆಗಳು, ಬಾಲ್ಯದ ಚಟುವಟಿಕೆಗಳು ಅಥವಾ ಏನೋ ಮಾಡಕ್ ಆಗಿರಲ್ಲ ಅಂತಹ ಎಲ್ಲವನ್ನು ಕೂಡ ನಾವು ಸಾಧನೆ ಮಾಡುವ ವಯಸ್ಸು 60 ಅಂತ. 60 ಅಂದ್ರೆ ಅಯ್ಯೋ ಎಲ್ಲ ಆಗೋಯ್ತಪ್ಪ ಅಂತ ಅನ್ಕೊಳ್ಬೇಡಿ ಅಂತ
0: ಹೇಳ್ತಾರೆ.
1: ಶಕ್ತಿ ಇರುತ್ತೆ, ನಾವು ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ ಶಕ್ತಿ ಬಂದೇ ಬರುತ್ತಲ್ವೇ. ನಾವು ಅಯ್ಯೋ ಅನ್ಕೊಂಡ್ರೆ ಅಯ್ಯೋ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಆಗ್ಲಿ ಆಗ್ಲಿ, ಖುಷಿಯಾಗಿರಿ ಲಕ್ಷ್ಮಿಯವರೇ, ನಿಮ್ಮ ಗೀತೆ ಪ್ರಸಾರ ಮಾಡೋಣ. ಆ ಶಿವನ ಹೊತ್ತ ನಂದೀಶ ನಿಮಗೆ ಶಕ್ತಿಯನ್ನ ಕೊಡಲಿ ಅಂತ ಹೇಳ್ತಾ ಈಗ ನಿಮ್ಮ ಪ್ರೀತಿಯ ಹಾಡು ನಮಸ್ಕಾರ.
0: ತುಂಬಾ ಸಂತೋಷ ಮೇಡಮ್,
1: ಥ್ಯಾಂಕ್ ಯು.

0: ಶರಣು ಶರಣು ನೀ ನೀಡು ಸಂತೋಷ, ಎಲ್ಲರಿಗೂ ಸಂತೋಷವಾಗಲಿ. ಕರೆ ಸಿಗದೇ ಇದ್ದವರಿಗಂತೂ ಖಂಡಿತ ಬೇಜಾರಾಗತ್ತೆ. ಆದರೆ ಮರಳಿ ಯತ್ನವ ಮಾಡು ಅನ್ನೋದೊಂದೇ ನಮ್ಮ ಕಾಯಕ. ಹಲೋ ನಮಸ್ಕಾರ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ.

0: ಯಾರು?
1: ನಾನು ಶೋಭಾ ಅಂತ ಮೇಡಮ್, ಹಾಸನಿಂದ.
0: ನಮಸ್ಕಾರ ಶೋಭಾ ಅವರೇ, ಹೇಗಿದ್ದೀರಿ? ನಮಗೆ ಸಂದೇಶಗಳನ್ನು ಕಳಿಸ್ತಿರ್ತೀರಲ್ಲ ಆರೋಗ್ಯ ಇಲಾಖೆ, ಆ ಶೋಭಾನಾ?
1: ಹೌದು ಮೇಡಮ್.
0: ಹಾ ಹಾ, ನಮ್ಮ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಿ ಶೋಭಾ? ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ, ಏನಾದ್ರೂ ಒಂದು ಸಂದೇಶ ಕೊಡಿಯಲ್ಲ. ಹೌದು ಅಲ್ವಾ,
1: ಸುಖ ಸಂತೋಷ ಎಲ್ಲವೂ ಮೈನಸ್ ಆಗುತ್ತೆ ಮೇಡಮ್. ಪ್ರತಿ ಮನೆಯವರಿಗೂ ಕೂಡ ಆಗುತ್ತೆ, ನಮಗೂ ಕೂಡ ಆಗುತ್ತೆ ಮೇಡಮ್, ಇವನ್ ಸಮಾಜಕ್ಕೂ ಆಗುತ್ತೆ.
0: ನಿಜ ನಿಜ. ಯಾವ ಹಾಡಿಗೆ ಕರೆ ಮಾಡಿದ್ರಿ ಶೋಭಾ ಇವತ್ತು?
1: ನಾನು ರಾಗತಾಳ ಸಿಂಗ್.
0: ಹಾ,
1: ಎಂದು ಕಾಣದ ಹೊಸ ಬೆಳಕು ಹಿಂದೆ ಮೂಡಿದೆ ಅಂತ ಒಂದು ಸಾಂಗ್ ಇದೆ ಮೇಡಮ್, ಹಾಡಿದರೆ ಖುಷಿ ಆಗುತ್ತೆ.
0: ರಾಗ ತಾಳ ನಿಮಿಷ ನೋಡೋಣಂತೆ. ನೀವು ಆಗಾಗ ಸಂದೇಶನ ಕಳಿಸ್ತಾ ಇರ್ತೀರಿ, ಒಂಥರ ಬೇರೆ ಬೇರೆ ಗೀತೆಗಳಿಗೆ ಕಳಿಸ್ತಿರ್ತೀರಿ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಿ, ಖುಷಿ ಅನ್ಸುತ್ತೆ ಶೋಭಾ ಅವರೇ.
1: ಹೌದು ಮೇಡಮ್, ರಿಲ್ಯಾಕ್ಸ್.
0: ಯಾಕೆಂದ್ರೆ ನಿಮ್ಮ ಸಂದೇಶಗಳೇ ನಮಗೆ ಕೂಡ ಒಂಥರ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಪ್ರೇರಣೆ ಕೂಡ ಅಲ್ವಾ.
1: ಕೆಲವು ಇದ್ದಾಗ ಮೇಡಮ್ ಎಲ್ಲ ರಿಲ್ಯಾಕ್ಸ್ ಇದಕ್ಕೆ ಒಂದು ನಮಗೆ ಸಾಧನಗಳು.
0: ಹೌದು ಹೌದು ನಿಜ. ಆಮೇಲೆ ಕೆಲವ್ರು ಅನ್ಕೊಳ್ತಾರೆ ನಮ್ಮ ಸಂದೇಶ ಓದ್ಲಿಲ್ಲ ಅಥವಾ ನಮ್ ಗೀತೆ ಪ್ರಸಾರ ಮಾಡ್ಲಿಲ್ಲ, ಹಂಗಾಗಿ ನಾವು ಸಂದೇಶನೇ ಕಳ್ಸಲ್ಲ, ನಮಗ್ ನಿಮ್ ಮೇಲೆ ಕೋಪ ಬಂದಿದೆ ಹಾಗೆಲ್ಲ ಹೇಳ್ತಾರೆ. ಆದ್ರೆ ಎಲ್ಲ ಸಂದೇಶಗಳನ್ನು ಓದೋಕ್ ಆಗದೆ ಇರಬಹುದು, ಆದ್ರೆ ಸಂದೇಶಗಳನ್ನ ನಾವು ಮನ್ಸಲ್ಲಾದ್ರೂ ನೋಡಿರ್ತೀವಲ್ಲ, ನಮಗ್ ಗೊತ್ತಾಗತ್ತೆ ಅಲ್ವಾ.
1: ಏನ್ ಗೊತ್ತೆ ಮೇಡಮ್, ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋದ್ ಬೇಡ, ಅವ್ರ ಹಾಡ್ನ ನಾವು ಖುಷಿ ಪಡೋಣ
0: ಅಲ್ವಾ,
1: ನಾವು ಕೇಳೋಣ.
0: ನಿಜ ನಿಜ.
1: ಎಲ್ಲರಿಗೂ ಅಂದ್ರೆ ಹೇಳ್ತಾರಲ್ಲ ಮೇಡಮ್, ಎಲ್ಲರಿಗೂ ಎಲ್ಲವೂ ಸಿಗ್ಬೇಕು ಅಂತ ಆಗೋದಿಲ್ಲ, ಬೇರೆಯವ್ರ ಸಂತೋಷನ ನಾವು ತಗೋಬಹುದು ಮೇಡಮ್.
0: ಶೋಭಾ ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ.
1: ಹಾ ಮೇಡಮ್
0: ನಮಸ್ಕಾರ, ನಿಮ್ಮ ಗೀತೆ ಕೇಳೋಣ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ.
1: ನಂಗೂ ಖುಷಿ ಆಯ್ತು ಮೇಡಮ್.
0: ಥ್ಯಾಂಕ್ ಯು ಶೋಭಾ ಅವರೇ.
1: ಥ್ಯಾಂಕ್ ಯು.

ರಾಗತಾಳ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಕರೆ ಮಾಡಿದವರು ಹಾಸನದ ಶೋಭಾ ಅವರು. ಇಂದು ನಮಗೆ ಕರೆ ಮಾಡಿದ ಭಾಗ್ಯಮ್ಮ, ಚಿತ್ರ ಶಿವಕುಮಾರ್, ಶ್ರೀಶೈಲ ತೇಲಿ, ವಿಜಯ್, ಪುನೀತ್, ತೀರ್ಥೇಶ್, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ನಮಗೆ ಲೈನ್ ಸಿಗಲಿಲ್ಲ, ನಾವು ಸುಮಾರು ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ ಅಂತ. ನಿಮಗೆ ಲೈನ್ ಸಿಗಲಿಲ್ಲ ಅಂದರೆ ಏನು ಹೇಳೋದು, ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಅಥವಾ ಸಿಕ್ಕಿದವರಿಗೆ ಲೈನ್ ಹೇಗೆ ಸಿಗುತ್ತೆ ಅಂತ ಏನಾದರೂ ತಂತ್ರ ಇದ್ದರೆ ನೀವು ಆ ತಂತ್ರಗಾರಿಕೆಯನ್ನು ಕಲಿಯಬೇಕು ಅಂತ ಹೇಳ್ಬೋದು. ಪ್ರೀತಿಯ ಕೇಳುಗರೆ, ಇಲ್ಲಿ ತಂತ್ರ ಏನಿಲ್ಲ. ಅಥವಾ ಕರೆ ಅವರಿಗೆ ಸಿಗುತ್ತೆ ಅಂತಂದರೆ ಅವರು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ಅಂತಷ್ಟೇ ನಾವು ಅಂದ್ಕೊಳ್ಬಹುದು. ಮತ್ತು ನಮ್ಮೆಲ್ಲ ಕೇಳುಗರ ಪರವಾಗಿ ಕೇಳುಗರಿಗೆ ಹೇಳಬಹುದಾದ ಒಂದೇ ಒಂದು ಪ್ರೀತಿಯ ವಿನಮ್ರ ಪ್ರಾರ್ಥನೆ ಅಂತಂದರೆ, ನೀವು ಕರೆ ಮಾಡ್ತೀರಿ, ಒಂದು ವಾರ 15 ದಿನ ಬಿಟ್ಟು ಮಾಡಿದರೆ, ಮತ್ತೆ ಮತ್ತೆ ನೀವೇ ಮಾಡದೆ ಬೇರೆಯವರಿಗೂ ಲೈನ್ ಸಿಗಲಿ ಅನ್ನುವ ಆಶಯ ನಿಮ್ಮಲ್ಲಿದ್ದರೆ ನಿಮ್ಮ ಸ್ನೇಹಿತರ ಗೀತೆಗಳನ್ನು ನೀವು ಕೇಳಬಹುದು. ಇಷ್ಟು ಹೇಳ್ತಾ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಗಿಸೋಣ. ಈಗ ಸಮಯ 1 ಗಂಟೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಪ್ರಗತಿಯ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಣೆ ಮಾಡಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಸೂರ್ಯನಗರದಲ್ಲಿ ಇಂದು ಅಂತಾರಾಷ್ಟೀಯ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದು ದೇಶದಲ್ಲಿ ಎರಡನೇ ಅತಿದೊಡ್ಡ ಕ್ರೀಡಾಂಗಣವಾಗಿದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿ ಸ್ಪಷ್ಟಪಡಿಸಿದೆ. ಕೆಲವು ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಕಂಡುಬರುತ್ತಿರುವಂತಹ ಪ್ರಸ್ತುತ ಪರಿಸ್ಥಿತಿ ತಾತ್ಕಾಲಿಕವಾಗಿದೆ ಎಂದು ತಿಳಿಸಿದೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ಸಂಭವಿಸಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಸ್ವಾಗತಿಸಿದರು. ಮೇ 3 ನಡೆದು ಬಳಿಕ ರದ್ದಾಗಿದ್ದಂತಹ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯಲು ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27 ಕಾಲದ ಮಿತಿಯನ್ನು ನೀಡಲಾಗಿದೆ. ಚೀನಾದ ಹುನಾನ್ ಪ್ರಾಂತ್ಯದಲ್ಲಿ ಸುರಿದ ಭಾರೀ ಮಳೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ 7 ಏರಿಕೆಯಾಗಿದೆ.

ದುರಂತದಲ್ಲಿ 14 ಮಂದಿ ಕಾಣೆಯಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ಪಂದ್ಯಾವಳಿಯಲ್ಲಿ ಭಾಗಿಯಾಗಲು ಭಾರತದ ಮಹಿಳಾ ಕ್ರಿಕೆಟ್ ತಂಡ ಲಂಡನ್ಗೆ ಪ್ರಯಾಣ ಬೆಳೆಸಿದೆ. ಇದೇ 28 ಜೂನ್ 2 ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 3 ಟಿ20 ಪಂದ್ಯಗಳನ್ನು ಆಡಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇವೆ, ನಮಗೆ ತುಂಬಾ ಖುಷಿಯಾಗುತ್ತೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತಾರೆ ಮಲ್ಲೇಶ್ವರದ ಹರೀಶ್ ಅವರು. ಹಾಗೆ 2400 ಮುಂಜಾನೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ನನಗೆ ತುಂಬಾ ಮುದ ನೀಡಿದೆ ವಿವಿಧ ಭಾರತಿ ಅಂತ ಹೇಳಿದ್ದಾರೆ ನಿರ್ಮಲಾ ಅವರು. ಜಗದಾಂಬಿಕಾ ಹಂಸವೇಣಿ, ಕಾರ್ಯಕ್ರಮ ಚೆನ್ನಾಗಿದೆ, ಮೊದಲ ಬಾರಿ ನಾನು ಹೆಣ್ಣು ಕುಲನಾರಿ ಗೀತೆಯನ್ನು ಕೇಳಿದ್ದು, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರ ಆಯಿತು, ಥ್ಯಾಂಕ್ ಯು ಅಂತ ಹೇಳಿದಿರಿ. ರಾಯಬಾಗ ತಾಲೂಕು ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಮತ್ತು ಮನೆಯವರು, ಸಂಯುಕ್ತ ಹೊರನಾಡು ಕುರಿತ ಕಾರ್ಯಕ್ರಮ ಸೂಪರ್ ಆಗಿತ್ತು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದಿರಿ. ಭಾಗ್ಯಮ್ಮ ಅವರು 3ನೇ ಸಲ ಕರೆ ಮಾಡಿಬಿಟ್ರು ಈ ವಾರದಲ್ಲಿ, ಆದರೆ ಮೊದಲ ಕರೆ ಅಂತ ಹೇಳಿದ್ರಲ್ಲ ಅಂತ ಯಾರೋ ಒಬ್ರು ಹಾಕಿದಿರಿ ಸಂದೇಶವನ್ನ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಸಂಯುಕ್ತ ಹೊರನಾಡ್ ಅವರ ಅನೇಕ ಮಾಹಿತಿಗಳನ್ನು ಹೇಳಿದಿರಿ, ತುಂಬಾ ಸಂತೋಷ ಆಯಿತು ಅವರ ವಿಚಾರಗಳನ್ನು ಕೇಳ್ತಾ. ಹಾಗೆ ಒಗ್ಗರಣೆ ಹಾಡು ನಮಗೆ ಇಷ್ಟ ಆಯಿತು ಅಂತ ಹೇಳಿದಿರಿ. ನಂದಗೋಕುಲ ಚಿತ್ರದ ಗೀತೆ ಯಾವಾಗ ಕೇಳಿದ್ರೂ ನನಗೆ ತುಂಬಾ ಖುಷಿಯಾಗುತ್ತೆ, ಎಂಥ ಮಾರ್ಮಿಕ ಅರ್ಥ ಇದೆ ಇದರಲ್ಲಿ, ಈ ಗೀತೆ ನನ್ನ ಅಚ್ಚುಮೆಚ್ಚಿನ ಗೀತೆ ಅಂತಾರೆ ನಾಗರಾಜ ಶರ್ಮಾ ಅವರು. ನಮ್ಮ ದೂರದ ಆತ್ಮೀಯ ರೇಡಿಯೋ

ಗೆಳೆಯ ಶ್ರೀಶೈಲ ತೇಲಿ. ಬಹಳ ಕಾಲ ಆಗಿತ್ತು ಶ್ರೀಶೈಲ ತೇಲಿ ಮಾತು ಕೇಳಿ, ಅವರ ಮಾತುಗಳನ್ನ, ಅವರ ಮೆಚ್ಚಿನ ಗೀತೆಯನ್ನ ಕೇಳಿ ಇವತ್ತು ನನಗೆ ಖುಷಿ ಆಯಿತು ಅಂತ ಹೇಳ್ತಾರೆ ನಮ್ಮ ಉಮೇಶ್ ಅವರು, ಸಿರಿಗೆರೆಯ ಉಮೇಶ್. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬದಿಂದ ಸಂದೇಶವನ್ನ ಕಳಿಸಿದ್ದೀರಿ. ಒಳ್ಳೊಳ್ಳೆ ಹಾಡುಗಳು, ಎಲ್ಲ ಕೇಳುಗರು ಕೂಡ ಉತ್ತಮ ಗೀತೆಗಳನ್ನ ಕೇಳಿದರೆ ನಮಗೆ ತುಂಬಾ ಸಂತೋಷ ಆಯಿತು ಅಂತ ಹೇಳ್ತೀರಿ. ಹಾಗೆ ನಂಬರ್ 901 ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಕಲಾಭಾರತಿ ತುಂಬಾ ಚೆನ್ನಾಗಿದೆ, ನಾನು ಮತ್ತು ಗುಂಡ ಅಂತ ಅವರದು ಒಂದು ಸಿನಿಮಾ ಇದೆ, ಅದು ನನ್ನ ಫೇವರೇಟ್ ಮೂವಿ ಅಂತ ಹೇಳಿದಿರಿ. ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಮತ್ತು ಸುಜಾತ, ಗಣೇಶ್, ಲಿಖಿತ, ಬೆಳಗ್ಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತೀರಿ. ರಾಜಾಜಿನಗರದಿಂದ ನೀವು ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ಎಲ್ಲ ಕೇಳುಗರಿಗೆ. ನಾಗರಾಜ ಬೆಂಗಳೂರಿನಿಂದ, ಹಾಗೆ ನಾಗರತ್ನ ನಾರಾಯಣ ಸ್ವಾಮಿ ವಿವೇಕಾನಂದ ನಗರ ಮೈಸೂರಿನಿಂದ, ಕರೆ ಸಿಗದೇ ಇದ್ದರೂ ಕೂಡ ಶಿವನ ಹೊತ್ತ ಶಿವಭಕ್ತ ನಂದೀಶ ಗೀತೆ ಕೇಳಿ ನನಗೆ ತುಂಬ ಸಂತೋಷ ಆಯಿತು, ಶರಣು ಶರಣಾರ್ಥಿ ಅಂತೀರಿ. ನಮ್ಮ ಶ್ರೋತೃ ಚಿಕ್ಕಣ್ಣ ಕೆಂಪಣ್ಣ, ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಳ, ರಾಣಿ ಚೆನ್ನಮ್ಮನಗರದಿಂದ, ಇವತ್ತಿನ ಗೀತೆಗಳು ಹಾಗೆ ಮಾತು ಕೇಳಿ ಸಂತೋಷ ಆಗ್ತಾ ಇದೆ ಅಂತ ಹೇಳಿದಿರಿ. ಉಮೇಶ್ ಸಂಕೇಶ್ವರ, ಸಂಗೊಳ್ಳಿಯ ದೇವೇಂದ್ರ ಹಡಪದ್, ಕೌಸಲ್ಯ ಬನಶಂಕರಿಯಿಂದ, ನೇತಾಜಿ ರಸ್ತೆ ನ್ಯಾಮತಿಯಿಂದ ಶ್ರುದತ್ ಮುಳೆ ಮತ್ತು ಮನೆಯವರು, ನಂಬರ್ 191 ವಿಜಯಪುರದ ನಮ್ಮ ಶ್ರೋತೃ ಶ್ರೀರಾಜ್ ಮತ್ತು ಸ್ನೇಹಿತರು, ಇನ್ನೂ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಈಗಾಗಲೇ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು 1:20 ವಾರ್ತಾ ಪ್ರಸಾರದ ನಂತರ ಮೂಡಿಬರುತ್ತಲ್ಲ, ಸಂದೇಶ ನಮಗೆ, ಸಂಗೀತ ನಿಮಗೆ, ಇದಕ್ಕೆ ಈಗಲೇ ನೀವೆಲ್ಲ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿಗೆ ನಿಜವಾಗಿ ಹೃದಯ ತುಂಬಿ ಬರುತ್ತೆ. ನಿಮ್ಮ ಗೀತೆಗಳು ಪ್ರಸಾರ ಆಗಬಹುದು, ಆಗದೇ ಇರಬಹುದು, ಕರೆ ಸಿಗಬಹುದು, ಸಿಗದೇ ಇರಬಹುದು, ಆದರೆ ನಿರಂತರವಾಗಿ ನಮ್ಮ ಜೊತೆ ಸಾಗಿ ಬರ್ತಾ ನಮ್ಮ ವಿವಿಧ ಭಾರತಿಯನ್ನು ಕೇಳ್ತಾ ಇರುವ ಪ್ರೀತಿಯ ಕೇಳುಗರೇ, ನಿಮಗೆ ಧನ್ಯವಾದ, ಧನ್ಯವಾದ, ಧನ್ಯವಾದ. ಶರಣು ಶರಣಾರ್ಥಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ 1:10 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ವಾರ್ತಾ ಪ್ರಸಾರದ ನಂತರ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಸಂದೇಶ ನಮಗೆ, ಸಂಗೀತ ನಿಮಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜಗಾರ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82 ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100 ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27 ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2 ಪೂರ್ವ ಸಿದ್ದತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12 ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಈಗ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಯಾರ ಸಂದೇಶ, ಯಾವ ಗೀತೆ, ಯಾರಿಗೆ ಸಂದೇಶ ಕಳಿಸಬೇಕು, ಯಾವ ಸಂಖ್ಯೆಗೆ? ನೀವು ಸಂದೇಶ ಕಳಿಸಬಹುದು 9484830910029. ಅಯ್ಯೋ ಸ್ವಲ್ಪ ನಿಧಾನವಾಗಿ ಹೇಳ್ರಿ, ನಮಗೆ ಗೊತ್ತೇ ಆಗಲಿಲ್ಲ ಅಂತೀರಾ. 9484 ಬರ್ಕೊಳ್ಳಿ, 3091092 9484309109209. ಈ ಸಂಖ್ಯೆಗೆ ಕರೆ ಮಾಡಿ ಸಂದೇಶ ಕಳಿಸಿ, ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಸಂದೇಶ ನಮಗೆ, ಸಂಗೀತ ನಿಮಗೆ.

ನಗೋಣ, ಪ್ರೀತಿ ಪೂರ ತುಂಬಿಕೊಳ್ಳೋಣ. ನಾಗರಾಜ ಶರ್ಮಾ ಅವರು ಬೆಂಗಳೂರಿನಿಂದ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಏಟು ಎದಿರೇಟು ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಜಮ್ ಜಮ್ ಜಮ್ ಜಮ್ ತ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1:30. ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದೀರಿ. ನಮಗೆ ನೀವು ಸಂದೇಶ ಕಳಿಸಬಹುದಾದ ಸಂಖ್ಯೆ, ವಾಟ್ಸಪ್ ಸಂಖ್ಯೆ 9483091019.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಮಾಸ್ಟರ್ ಲೋಹಿತ್ ಅವರ ಧ್ವನಿಗಳಲ್ಲಿದ್ದ ಯಾರಿವನು ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದವರು ಸಕಲೇಶಪುರದ ಧನಪಾಲ್ ಅವರು.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಸಮಯ 1:47.

ಗಂಧದ ಗುಡಿ ಚಿತ್ರಕ್ಕೆಂದು ಪಿಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದವರು ಚಿಕ್ಕೋಡಿಯಿಂದ ಸ್ಮಿತಾ ಹಣಮಂತ್ ಮತ್ತು ಮನೆಯವರು. ಹಾಗೆ ಈ ಗೀತೆಗೆ ಮುನ್ನ ಪ್ರಸಾರವಾದ ಮಂಡ್ಯದ ಗಂಡು ಚಿತ್ರದ ಗೀತೆಯನ್ನ ಕೇಳಿದವರು ಓಂಕಾರ್. ಯಾಕೆ ನಮ್ಮ ಗೀತೆಗಳನ್ನು ಪ್ರಸಾರ ಮಾಡಲ್ಲ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ನಮ್ಮ ಮೇಲೆ ಕೋಪನ ಅಂತ ಕೆಲವರು ಕೇಳಿದಿರಿ. ಯಾರ ಮೇಲೆ ಕೋಪ ಇಲ್ಲ ಸ್ನೇಹಿತರೆ, ಗೀತೆಗಳು ಪ್ರಸಾರ ಆಗತ್ತೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸುಮಾರು 10-12 ಗೀತೆಗಳು ಪ್ರಸಾರ ಆಗತ್ತೆ. ಹಾಗೆ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ 15 ಅಥವಾ 13 ಹಾಡುಗಳು ಪ್ರಸಾರ ಆಗುತ್ತೆ. ನಮಗೆ 100+ ಸಂದೇಶಗಳು, ಸುಮಾರು 180 ಸಂದೇಶಗಳು ಬಂದಾಗ ಕೆಲವು ಗೀತೆಗಳನ್ನು ಮಾತ್ರ ನಮಗೆ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಯ್ದ ಗೀತೆಗಳು ಮತ್ತು ಈ ಸಂದರ್ಭದಲ್ಲಿ ಯಾರು ಯಾವ ಗೀತೆಗಳನ್ನು ಕೇಳಿದ್ದಾರೆ, ಕಳೆದ ವಾರ ಯಾರ ಗೀತೆಗಳು ಪ್ರಸಾರ ಆಗಿವೆ, ಹೀಗೆ ಒಂದು ಅಂದಾಜಿನಲ್ಲಿ ನಿಮ್ಮ ಗೀತೆಗಳನ್ನು ಆಯ್ಕೆ ಮಾಡಿ ನಾವು ಪ್ರಸಾರ ಮಾಡ್ತಾ ಇರ್ತೇವೆ. ಆತ್ಮೀಯರೇ, ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಯಶವಂತ್, ಸುಮಲತಾ, ತೇಜಸ್ವಿನಿ, ರೂಪಾ, ಲಕ್ಷ್ಮೀಕಾಂತ ಚನ್ನನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ವಸಂತ ಕಾವ್ಯ ಚಿತ್ರದ ಯಾವುದಾದರೂ ಒಂದು ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದಿರಿ. ಕೇಳಿ ನಿಮ್ಮ ಹಾಡು.

ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಶನಿವಾರ ಭಾನುವಾರ ಮಧ್ಯಾಹ್ನ 1:20 2:30 ನೀವು ಕೇಳ್ತೀರಿ. ಸಮಯ 2:15. ಇನ್ನು 3 ಹಾಡುಗಳು ಮಾತ್ರ ಪ್ರಸಾರ ಆಗುತ್ತೆ. 100 ಸಂದೇಶಗಳಿವೆ. ಯಾವ ಗೀತೆ ಪ್ರಸಾರ ಮಾಡೋದು? ನಮ್ಮ ಶ್ರೋತೃಗಳು ಬೆಂಗಳೂರಿನ ಜಯನಗರದಿಂದ ಗೀತಾ, ಶಾಂತಲಾ, ಸರಳ, ಅನುರಾಧ, ಜಯಶ್ರೀ, ಲಕ್ಷ್ಮಿ, ಅಪರ್ಣ ದೊಡ್ಡ ಲಿಸ್ಟನ್ನೇ ಕಳಿಸಿದ್ದಾರೆ ಇವರು. ಪೂರ್ಣಿಮಾ, ಗಿರಿಜಾ, ಜಯಶ್ರೀ, ದಿವಾಕರ್, ಜಯಶ್ರೀ ದಿವಾಕರ್, ಸುಷ್ಮಾ, ರೂಪಸಿ, ರೇಖಾ, ಮಹೇಶ್, ವಿಜಯ, ಅನಸೂಯ, ಶಾಲಿನಿ, ಮಾಲಿನಿ, ಅನು, ದೀಪ, ಜಾನಕಿ, ಇಂದಿರಾ, ಮೀರಾ, ಪಾರ್ವತಿ, ಸಂಗೀತ, ಇವರೆಲ್ಲ ಒಂದು ಗೀತೆಯನ್ನು ಕೇಳಬೇಕಂತೆ. ಓ ಉಷಾ ಗೀತೆಯನ್ನು ಪ್ರಸಾರ ಮಾಡಿ. ಈ ಗೀತೆ ನಮಗೆ ತುಂಬ ಇಷ್ಟದ ಗೀತೆ, ಮತ್ತು ಉಷಾ ಅನ್ನೋವರಿಗಾಗಿ ನಾವು ಈ ಗೀತೆಯನ್ನು ಕೇಳ್ತಾ ಇದ್ದೀವಿ ಅಂತ ಕೂಡ ಹೇಳಿದಿರಿ. ಆತ್ಮೀಯ ಶ್ರೋತೃಗಳೇ, ಕೇಳಿ ನಿಮ್ಮ ಇಷ್ಟದ ಈ ಗೀತೆ

ಎಲ್ಲಿಂದಲೋ ಬಂದವರು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಬೆಂಗಳೂರಿನ ಬಸವಂತ್ ಅವರ ಅಪೇಕ್ಷೆಯ ಮೇರೆಗೆ ಈ ಗೀತೆ ಪ್ರಸಾರವಾಯಿತು.

ಹುಲಿಯ ಚಿತ್ರದ ಗೀತೆನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಪ್ರಸಾರ ಮಾಡ್ತೀರಾ ಪ್ಲೀಸ್ ಅಂತ ಕೇಳಿದರೆ, ಕಡೂರು ತಾಲೂಕು ಬೀರನಹಳ್ಳಿಯ ವೆಂಕಟೇಶ ನಾಯಕ್ ಮತ್ತು ಮನೆಯವರು ಕೇಳಿ ನಿಮ್ಮ ಹಾಡು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅರ್ಚನಾ.

0: 2:30 ಸಮಯ ಆಗ್ತಾ ಇದೆ. ನಾವು ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಮುಗಿಸೋಣ. ಪ್ರದೇಶ ಸಮಾಚಾರ ಇನ್ನು ಕೆಲವೇ ಕ್ಷಣಗಳಲ್ಲಿ. ಪ್ರದೇಶ ಸಮಾಚಾರದ ನಂತರ ಚಿತ್ರತಾಣ ಪ್ರಸಾರವಾಗಲಿದೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ

0: ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ

0: ಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2:40. ಇದು ಚಿತ್ರತಾಣದ ಸಮಯ. ಚಿತ್ರತಾಣದಲ್ಲಿ ಇವತ್ತು ಯಾವ ಚಿತ್ರದ ಗೀತೆಗಳನ್ನು ಕೇಳೋಣ?

ಹೃದಯ ಕದ್ದ ಮೇಲೆ ಹುಡುಕಾಟ ಏತಕ್ಕೆ. ಈ ಗೀತೆ ಸನಿಹ ಬಂದ ಮೇಲೆ ಗೀತೆನ ಕೇಳಿ ಇವತ್ತಿನ ಚಿತ್ರತಾಣದ ಚಿತ್ರ ಯಾವುದು ಅಂತ ಕೇಳಿದ್ದು. ಯಾಕೆಂದ್ರೆ ಇದು ಅಷ್ಟಾಗಿ ಹಿಟ್ ಚಿತ್ರಗಳ ಸಾಲಿನಲ್ಲಿ ಇಲ್ಲದೇ ಇದ್ರೂ ಕೂಡ ಹಾಡುಗಳು ಇಂಪಾಗಿವೆ, ಸಂಗೀತ ಹಿತವಾಗಿದೆ ಅಂತ ವಿಮರ್ಶೆ ಪಡೆದಂತಹ ಚಿತ್ರ ಇದು. 2013 ತೆರೆ ಕಂಡದ್ದು. ಅನೇಕ ಶ್ರೋತೃಗಳು ಸರಿಯಾಗಿ ಊಹೆ ಮಾಡಿ ಅಂಬರ ಚಿತ್ರದ ಗೀತೆಗಳನ್ನು ಇವತ್ತು ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ಹೌದಲ್ವಾ ಅಂತ ಕೇಳಿದಿರಿ. ವಾಣಿಶ್ರೀ ಧಾರವಾಡದಿಂದ, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಹಾಗೆ ನಮ್ಮ ಶ್ರೋತೃ ಭಾಗ್ಯಶ್ರೀ ಮತ್ತು ಮನೆಯವರು, ಪದ್ಮಶ್ರೀ ಕುಟುಂಬದ ನಮ್ಮ ಸದಸ್ಯರು, ಸುಮಾರು ಜನ ಕೇಳಿದ ಕೂಡಲೇ ಎರಡೇ ನಿಮಿಷದಲ್ಲಿ ಉತ್ತರವನ್ನು ಕೊಟ್ಟ್ರಿ. ಹಾಗೆ ಸುಮ್ಮನೆ ಕೇಳಿದಷ್ಟೇ, ಯಾಕೆಂದರೆ ಈ ಚಿತ್ರ ಅಷ್ಟಾಗಿ ಈ ಗೀತೆಗಳನ್ನು ನೀವು ಆಲಿಸಿರುವುದಿಲ್ಲ. ಅಂಬರ ಚಿತ್ರದಲ್ಲಿ 4 ಹಾಡುಗಳು ಇವೆ. ಅಂಬರ ಚಿತ್ರ 2013 ತೆರೆ ಕಂಡದ್ದು. ಯೋಗೇಶ್ ಭಾಮ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ. ಔರ ಸಿನಿಮಾಸ್ ಬ್ಯಾನರ್ ಅಡಿ ಆನಂದರಾಜ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದು. ಅಭಿಮಾನ್ ರಾಯ್ ಅವರ ಸಂಗೀತ ನಿರ್ದೇಶನವಿದೆ. ಈ ಗೀತೆಗೆ ಸೂರಿ ಅವರ ಛಾಯಾಗ್ರಹಣವಿದೆ. ಈ ದಿನ ಅಂಬರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಚಿತ್ರತಾಣದಲ್ಲಿ.

ಇವತ್ತಿನ ಚಿತ್ರತಾಣದ ಚಿತ್ರ ಅಂಬರ. ಅಂಬರ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಯೋಗೇಶ್ ಅಜಯ್ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡ್ರು. ಹಾಗೆ ಭಾಮ ಹರೀಶ್ ರಾಜ್, ಸುಧಾ ಬೆಳವಾಡಿ, ವಿಶ್ವ, ಸಾಧು ಕೋಕಿಲ, ಬ್ಯಾಂಕ್ ಜನಾರ್ದನ್, ಜಯಶೀಲ, ಪದ್ಮಾವಾಸಂತಿ, ರಾಮಕೃಷ್ಣ ಇವರೆಲ್ಲ ಮುಖ್ಯ ಭೂಮಿಕೆಯಲ್ಲಿ ಇದ್ದರು. ಸುಮಾರು 6 ಹಾಡುಗಳನ್ನು ಈ ಚಿತ್ರಕ್ಕೆ ಚಿತ್ರೀಕರಣ ಮಾಡಲಾಯಿತು. ಚಿತ್ರಕ್ಕೆ ಸಂಗೀತ ನೀಡಿದವರು ಅಭಿಮಾನ್ ರಾಯ್. ಹಾಡಿದ ಕಲಾವಿದರು ಟಿಪ್ಪು, ಸೋನು ನಿಗಮ್, ಮುಜೀಬುರ್ ರೆಹಮಾನ್ ಹಾಗೂ ಸೈಂಧವಿ, ಗುರುಕಿರಣ್, ಅನುರಾಧ ಭಟ್ ಹಾಗೂ ನರೇಶ್ ಅಯ್ಯರ್. ಸೋನು ನಿಗಮ್ ಹಾಗೂ ಯಾಶಿಯವರು ಕೂಡ ಒಂದು ಗೀತೆಯನ್ನು ಈ ಚಿತ್ರಕ್ಕಾಗಿ ಹಾಡಿದರು.

ಸೇನ್ ಪ್ರಕಾಶ್ ಅವರ ಚಿತ್ರಕಥೆ ಹಾಗೂ ನಿರ್ದೇಶನ ನಾಗರಾಜ ಕೋಟೆ, ಯೋಗೇಶ್ ಮತ್ತು ಶಂಕರ ನಾರಾಯಣ ಅವರು ಸಂಭಾಷಣೆಗಳನ್ನು ಬರೆದರು. ಸಾಹಿತ್ಯ ರಾಘವೇಂದ್ರ ಕಾಮತ್, ನಾಗರಾಜ ಕೋಟೆ, ಕುಸುಮಪ್ರಿಯ, ಮಂಡ್ಯ ಮಹೇಶ್ ಹಾಗೂ ರೋಷನ್.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಈ ದಿನ ಅಂಬರ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳಿದಿವಿ. ಕಾರ್ಯಕ್ರಮಗಳನ್ನು ಕೇಳ್ತಾ ನೀವು ಹೆಸರು ಓದದೇ ಇದ್ದರೂ ಪರವಾಗಿಲ್ಲ, ನಮಗೆ ಸಂತೋಷ ಆಗಿದೆ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ಕೌಸಲ್ಯ ಬನಶಂಕರಿಯಿಂದ, ಲೂಸ್ ಮಾದ ಯೋಗಿ ಹಾಗೂ ಭಾಮ ಅವರು ನಟಿಸಿದ ಅಂಬರ ಚಿತ್ರದ ಗೀತೆಗಳು ಬಹಳ ಅಪರೂಪದ ಗೀತೆಗಳು, ಹೆಚ್ಚು ಪ್ರಸಾರ ಆಗಲ್ಲ. ಈ ಚಿತ್ರದ ಗೀತೆಗಳನ್ನು ಪೂರ್ತಿಯಾಗಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಾರೆ ಜಯಕುಮಾರ್ ದಾಸನಹಳ್ಳಿಯಿಂದ, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ. ಅನೇಕರು ನಮಗೆ ನಮ್ಮ ಗೀತೆಗಳು ಪ್ರಸಾರ ಆಗಲಿಲ್ಲ, ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮಗೆ ಬೇಜಾರಾಗಿದೆ ಅಂತ ಹಾಗೆಯೇ ಸಪ್ಪಗಿರುವ ಸ್ಮೈಲಿಯನ್ನು ಕಳಿಸಿದ್ದೀರಿ. ಅದನ್ನು ಹಾಗೆ ಸರಿ ಮಾಡ್ಕೊಂಡ್ಬಿಡೋಣ. ನಿಮ್ಮ ಗೀತೆಗಳನ್ನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಕೇಳೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಸುಮಾರು 80, 100, 110 ಸಂದೇಶಗಳು ಬಂದಾಗ 20 ಅಥವಾ 15 ಹಾಡುಗಳನ್ನು ಆರಿಸುವಾಗ ಹಾಗೆ ಸ್ವಲ್ಪ ಆಚೀಚೆ ಆಗಬಹುದು, ನಿಮ್ಮ ಗೀತೆ ಬಿಟ್ಟು ಹೋಗಿರಬಹುದು. ಬೇಸರಿಸಬೇಡಿ, ಎಲ್ಲ ಹಾಡುಗಳು ನಮ್ಮ ಹಾಡುಗಳು. ಹಾಡುಗಳಲ್ಲಿ ಮಾಧುರ್ಯ ಇದೆ, ಹಾಡುಗಳಲ್ಲಿ ಸಂತೋಷ ಇದೆ. ಹಾಡುಗಳು ಅಂದರೆ ಅದು ವಿವಿಧ ಭಾರತಿ, ವಿವಿಧ ಭಾರತಿ ಅಂದರೆ ಅದು ನೀವೇ. ನಮ್ಮ ಶ್ರೋತೃಗಳು ವಿವಿಧ ಭಾರತಿಯನ್ನು ಕೇಳ್ತಾ ಸಂದೇಶಗಳನ್ನು, ಸ್ಪಂದನವನ್ನು ಕಳಿಸ್ತಾ ಇದ್ದೀರಿ. ಪ್ರತಿದಿನ ನಿಮ್ಮ ಸಂದೇಶಗಳಿಗೆ ಉತ್ತರಗಳು ಕೂಡ ಮೂಡಿಬರುತ್ತೆ ಸ್ಪಂದನಾ ಕಾರ್ಯಕ್ರಮದಲ್ಲಿ. ಮಧ್ಯಾಹ್ನ 2:15 ಸೋಮವಾರದಿಂದ ಶುಕ್ರವಾರದವರೆಗೆ ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ kannadavividabharati@gmail.com. ಹಾಗೆಯೇ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಮೇಲ್ ಆಧಾರಿತ ಪ್ರಸಾರ ಆಗುತ್ತೆ ಸೋಮವಾರ ಮಧ್ಯಾಹ್ನ 1:20. ಅದಕ್ಕೆ ನೀವು ಇಮೇಲ್ ಮಾಡಬಹುದು ನಿಮ್ಮ ಹಾಡು vbnimmahadu@gmail.com. vbnimmahadu@gmail.com. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 3 ಆಗಿದೆ. ಈಗ ಹಿಂದಿ ಕಾರ್ಯಕ್ರಮವನ್ನು ಕೇಳೋಣ. ನಂತರ 4:00 to 5:00 ಪರಿಮಳ ವಿಶೇಷ ಸಂಚಿಕೆ.

ಕೇಳ್ತಾ ಇದ್ದೀವಿ ವಿವಿಧ ಭಾರತಿ. ಸಾಯಂಕಾಲ 4 ಗಂಟೆಗೆ ಪರಿಮಳ ಕಾರ್ಯಕ್ರಮ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅಂತ ಸುಮಾರು ಮಂದಿ ಆಗಲೇ ಸಂದೇಶಗಳನ್ನು ಕಳಿಸಿ ನೀವು ಪರಿಮಳದಲ್ಲಿ ಇವತ್ತು ಏನು ಅಂತ ಕೇಳಿದಿರಿ. ಸಿಹಿ ಕಂಪನ್ನ ತರ್ತಾ ಇದೆ ವಿವಿಧ ಭಾರತಿ. ಪರಿಮಳ, ಮುಕ್ತ ಮಾತು, ಮಧುರ ಗಾನ, ವಿವಿಧ ಭಾರತೀಯ ಸುಮಧುರ ಯಾನ ಪರಿಮಳ. ಇವತ್ತಿನ ಪರಿಮಳ ಸಂಚಿಕೆಯಲ್ಲಿ ಏನೆಲ್ಲ ಇದೆ

ಇವತ್ತಿನ ಪರಿಮಳ ಸಂಚಿಕೆಯಲ್ಲಿ ಗೆಲುವು ಅಂದ್ರೆ ಏನು ಅಂತ ಒಂದು ಪುಟ್ಟ ಕಿವಿ ಮಾತು ಕೇಳಬಹುದು. ಮಣ್ಣಿನ ಕಲೆಯಲ್ಲಿ ಸಾಧನೆ ಮಾಡಿರುವ ಜ್ಯೋತಿ ಶಾಂತರಾಜು ಅವರ ಜೊತೆ ಸಂದರ್ಶನ ಇದೆ. ಅಭಿವೃದ್ಧಿ ಯೋಜನೆ ಜಿ ರಾಮ್ ಜಿ ಬಗ್ಗೆ ಮಾಹಿತಿ ಇದೆ. ಸಿಯಾಟಿಕ, ಈ ಬೆನ್ನು ನೋವು ನರ ರೋಗ ಅಥವಾ ಕಾಯಿಲೆ ಅಂತ ಹೇಳ್ತೀವಲ್ಲ, ಹಾಗಂದ್ರೆ ಏನು ಅಂತ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಇನ್ನೊಂದಷ್ಟು ಹಾಡು ಮಾತು ಪರಿಮಳದಲ್ಲಿ. ಪರಿಮಳ, ಮುಕ್ತ ಮಾತು, ಮಧುರ ಗಾನ, ವಿವಿಧ ಭಾರತಿ ಯಾನ.

0: ಕೇಳ್ತಾ ಇದ್ದೀರಿ ಪರಿಮಳ ಸಂಚಿಕೆ. ಇವತ್ತಿನ ಪರಿಮಳ ಸಂಚಿಕೆಯಲ್ಲಿ ಏನೇನೆಲ್ಲ ಇದೆ ಅಂತ ಕೇಳಿದ್ರಿ. ಬದುಕಲ್ಲಿ ಗೆಲುವು ಸಿಗೋದಕ್ಕೆ ಏನು ಮಾಡಬೇಕು, ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅಂತ ಹೇಳ್ತಾರೆ ವಿಶ್ವೇಶ್ವರ ಗಾಯತ್ರಿಯವರು. ಆಮೇಲೆ ಮಣ್ಣಿನ ಕಲೆಯಲ್ಲಿ ವಿಶೇಷ ಸಾಧನೆ ಮಾಡಿರುವ ಜ್ಯೋತಿ ಶಾಂತರಾಜು ಅವರ ಜೊತೆ ಮಾತಾಡೋಣ. ಜೀರಾಮ್ಜಿ ಯೋಜನೆ ಬಗ್ಗೆ ಮಾಹಿತಿ ಕೇಳೋಣ. ಹಾಗೆ ಸಿಯಾಟಿಕಾ ಅಂದರೆ ಏನು ಅಂತ ವೈದ್ಯರು ಹೇಳ್ತಾರೆ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ಪರಿಮಳ ವಿಶೇಷ ಸಂಚಿಕೆ. ಮೊದಲು ಬದುಕಲ್ಲಿ ಗೆಲುವು ಸಿಗೋದಕ್ಕೆ ಏನು ಮಾಡಬೇಕು, ಯಾವ್ಯಾವ ಪ್ರಿನ್ಸಿಪಲ್ಗಳನ್ನು ನಾವು ಫಾಲೋ ಮಾಡಬಹುದು ಅಂತ ಹೇಳ್ತಾರೆ ವಿಶ್ವೇಶ್ವರ ಗಾಯತ್ರಿ.
1: ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಭಯಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡು ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಆಗಮಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದ ಏನೇ ಲಭಿಸಲಿ ಅದರ ಮೂಲ ದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಇಷ್ಟು ಆಕರ್ಷಕ ಅಲ್ಲವೇ? ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗ

0: ರೋಗಗಳು ಹೆಚ್ಚಾಗುತ್ತವೆ. ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ. ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ. ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು. ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು.
1: ಎಂಥ ಚಂದದ ಮಾತುಗಳಲ್ಲ. ಬದುಕಲ್ಲಿ ಗೆಲುವು ಸಿಗಬೇಕಾದರೆ ಚಿಂತಿಸಬೇಡಿ, ಚಿಂತನೆ ಮಾಡಿ. ಹಾಗೆ ಕೃತಜ್ಞತೆ ನಮ್ಮ ಹೃದಯದ ಒಳಗಡೆಯಿಂದ ಬರಲಿ ಅಂತ ವಿಶ್ವೇಶ್ವರ ಗಾಯತ್ರಿ ಅವರ ಮಾತುಗಳನ್ನು ಕೇಳಿದಿರಿ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ. ಮುಕ್ತ ಮಾತು, ಮಧುರ ಗಾನ. ವಿಶಿಷ್ಟ ಕಲೆ ಮಣ್ಣಿನ ಕಲೆ. ಮೂರ್ತಿಗಳಿಂದ ಹಿಡಿದು ಆಟಿಕೆಗಳವರೆಗೂ ಏನೆಲ್ಲ ತಯಾರು ಮಾಡಬಹುದು, ಸೃಜನಶೀಲತೆಯನ್ನ ಈ ಕಲೆ ಅನ್ನೋದು ಹೇಗೆ ಅರಳಿಸುತ್ತೆ, ಮಣ್ಣಿನ ಕಲೆಯಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅಂತ ಈಗ ನಮ್ಮ ಜೊತೆ ಮಾತಾಡ್ತಾರೆ ಜ್ಯೋತಿ ಶಾಂತರಾಜು ಅವರು. ಎಂಥದೇ ಸವಾಲು ಇರಲಿ, ಅದನ್ನು ಎದುರಿಸೋದಕ್ಕೆ ನಮಗೆ ಖಂಡಿತ ಸಾಧ್ಯ ಆಗುತ್ತೆ. ಸ್ವಲ್ಪ ಶ್ರದ್ಧೆ ಇರಬೇಕು, ಮನಸ್ಸು ಕೊಟ್ಟು ಕೆಲಸಗಳನ್ನು ನಾವು ಮಾಡಬೇಕು ಅಂತಾರೆ ಜ್ಯೋತಿ ಶಾಂತರಾಜು. ಕೇಳೋಣ ಮಣ್ಣಿನ ಕಲೆಯಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಜ್ಯೋತಿ ಶಾಂತರಾಜು ಅವರ ಜೊತೆ ಮಾತುಕತೆ. ಇವರನ್ನ ಮಾತನಾಡಿಸಿದ್ದಾರೆ ಆಶಾ.
1: ಮೂಲತಃ ಬೆಂಗಳೂರು, ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರು ಮಕ್ಕಳು, ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ, ಹೀಗೆ ಬಗ್ಗೆ ಸಾಕ್ತಾ ಬಂತು.
2: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಪ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
1: ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇರೋ ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನು ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೆ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನು ಚಿಕ್ಕ ಹುಡುಗಿ, 3 ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನು ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನು ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅನ್ನೋ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸ್ಬೋದು ಹೇಳ್ಕೊಟ್ಟು ಪುಟ್ಟ ಮಗಳು. ಸೊ ನನ್ನನ್ನು ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
2: ಟೈಮ್ ಕನ್ಸ್ಟ್ರೇಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ 2 ಕೆಲಸ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
1: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಹೌದು ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಾ? ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತ, ಏನು ಮಾಡ್ಬಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ದೆ. ಆಗ ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಹೋದೆ. ಸೊ ಜನ ಗುರ್ತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನಗೆ ಯಾರು ಸಿಕ್ಕಿದ್ರೆ ಇವಾಗೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಲಿಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ನ ಫ್ರೆಂಡ್ ಅಂತಾರೆ, ಯಾರನ್ನಾದರೂ ವಿಶೇಷವಾಗಿ ಕಾಣಿಸ್ತಾರೆ ಅವ್ರು, ನನಗೇನೋ ಸ್ಪೆಷಲ್ ಅನ್ನಿಸುತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
2: ಜ್ಯೋತಿಯವರೇ, ನಿಮ್ಮ ಅಂಕಣ ಲೇಖನಗಳು ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
1: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗಬಾರ್ದು. ಕಷ್ಟಗಳು ಬರತ್ತಾ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತಾ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತೆ ಅಂದ್ರೆ, ಒಂದ್ ಎರಡು ಮೂರು ಅಂಕಣಗಳು ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ, ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗ್ತ ನಮ್ಮ ಬದುಕೆ ಸುಲಭ.
2: ಇವರಿಗೆ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
1: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
2: ಸಿಟಿಸನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
1: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೇ ಇರುವಂತವ್ರು, ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
2: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
1: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾ, ಅಂತವಳು ಮನೆಯಿಂದ ಹೊರಗೆ ಹೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ 1000 ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ, ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರೋ ಮಾಡಿದಾರೆ ಅಂತ ಹೇಳಿದ್ರೆ ನಾವೇ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
0: ಜರ್ನಿ ಆಫ್ ಜ್ಯೋತಿ ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಿ ವಿಶಿಷ್ಟ ಸಾಧನೆ ಮಾಡಿರುವ ಲೇಖಕಿ ಹಾಗೆ ಕಲಾವಿದೆ, ಕಲೆಯಲ್ಲಿ ಮಣ್ಣಿನ ಕಲೆಯಲ್ಲಿ ಸಾಧನೆ ಮಾಡಿರುವ ಜ್ಯೋತಿ ಶಾಂತರಾಜು ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ರೆ ಹವಾಮಾನವೇ ಸುಂದರ. ಯಾಕೆಂದ್ರೆ ಸಾಧಕರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಜ್ಯೋತಿ ಅವರ ಸಾಧನೆಗಳೇನು, ಅವರು ಹೇಗೆ ಮುಂದುವರೆದ್ರು, ಯಾವ್ಯಾವೆಲ್ಲ ಗುರುತಿಸುವಿಕೆ ಅವರನ್ನ ಅರಸಿ ಬಂತು ಅಂತ ಹೇಳ್ತಾರೆ, ಕೇಳೋಣ.
1: ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭ ಕಲೆ ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ

0: ಹೌದು, ಆ ಟೈಮನ್ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದರೂ ಕಲಿಬೇಕು, ಸುಮ್ಮನೆ ನಂಗಂತೂ ಸುಮ್ಮನೆ ಕೂರೋಕ್ಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದರೆ ನಾನು ಈ ದಿನವನ್ನು ಹೆಂಗೆ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನಗೆ ಅದು ಯೋಚನೆ ಮಾಡಿದ್ರೆ ಕಂಡ್ಕೊಳ್ತೀನಿ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯಿತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯಿತು, ಜಾಯ್ನ್ ಆದ ಅದಕ್ಕೆ. ಸೊ ಆವಾಗ ಈ ಮಣ್ಣಿನ ಕಲಾಕೃತಿಗಳನ್ನು ಹೇಳ್ಕೊಡೋಕೆ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಅಂತ ಶುರು ಆಯಿತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದರದ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬ ಪುಟ್ಟ ಪುಟ್ಟದ್ದು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದು ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದ್ದು ಅಂದ್ರೆ ತುಂಬ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತೆ, ಇನ್ನೂ ಎಷ್ಟು ಚಿಕ್ಕದ್ ಮಾಡ್ಬೋದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಗಣಪತಿನ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲ ಥರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂಥದ್ದು, ಆಟಿಕೆಗಳನ್ನು ಅಡುಗೆ ಮಾಡೋದು, ಆಗೆಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರು ಆ ಥರದ್ದು. ಮಕ್ಕಳಿಗೆ ಈಗೆಲ್ಲ ಇಷ್ಟ ಆಗುವಂಥದ್ದು ಫಿಶ್ಶು, ಒಂಟೆ, ಆಮೆ, ಕುದುರೆ, ಈ ಥರದ್ದು ಏನು ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟೇ ಮಾಡ್ಬೇಕಂತೇನಿಲ್ಲ, ನಮಗೆ ಯಾವ ಥರದ್ದು ಆಲೋಚನೆಗಳು ಬರುತ್ತೆ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೇನಾದರೂ ಯೋಚನೆಗಳನ್ನು ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಅರ್ಹ, ಹಿಂಗೆ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗೆ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗೆ ಬರುತ್ತೆ? ಲೈಕ್ ಕೂತ್ಕೊಂಡಿದ್ದಾಗ
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
1: ಅಬ್ಸರ್ವೇಷನ್,
0: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೇನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳೋಕೆ ಶುರು ಮಾಡಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನು ಕೂಡ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಅದನ್ನ ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ ಸೊ ನೀವು ಶುರು ಮಾಡಿ. ಆಗ ಅವಕಾಶ ಇಲ್ಲ, ಅದಿದ್ದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ, ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ಗಳು ಬಂದಿದ್ದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಿದಾಗ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬೋದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಮ್ಮ ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ ನೀವು ಯಾವುದು ಮಾಲಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು, ಮಣ್ಣ ಯಾವಾಗ ಕಾಲ್ ಮಾಡೋರು ಅತ್ತ ನಂಗೆ ಹೇಳ್ಕೊಡು ಗಣಪತಿ ಮಾಡಿ ಹೇಳ್ಕೊಡು, ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಕನಸುಗಳ ಗುರಿಯನ್ನು ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ. ಸೊ ಇದೇ ಒಂದು ಲೈಫ್

0: ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿಂಥದ್ದು, ಬಟ್ ನಿಮ್ಮ ಸಲಹೆಗಳೇನಾದರೂ ಇದ್ರೆ ಅವರಿಗೆ?
1: ಖಂಡಿತ ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನು ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನು ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡಬೇಕು, ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು.
0: ಇಷ್ಟೆಲ್ಲ ಹವ್ಯಾಸಗಳನ್ನು ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಿರೋ?
1: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸುಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ, ಖಂಡಿತ ಇನ್ನೂ ಟೈಮ್ ಇದೆ ನನಗೆ, ಇನ್ನೂ ಏನಾದರೂ ಮಾಡಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
0: ಓಕೆ, ಯಂಗ್ ಏಜ್ ಏನೇನು ಸಾಧ್ಯ ಆಗಿಲ್ಲ ನಿಮಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
1: ಖಂಡಿತ.
0: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತಹ ಅತ್ಯಂತ ದೊಡ್ಡ ಪಾಠ?
1: ನಾವು ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ, ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರುಳು ಇರತ್ತಲ್ಲ, ಕೋಳಿಯದ್ದು ಕರುಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದು ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗುಣಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
0: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ, ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ, ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ.
2: ಜ್ಯೋತಿಯವರು ಅನೇಕ ಕಡೆ ಮಾತಾಡ್ತಾರೆ, ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರೆ, ಮಣ್ಣಿನ ಕಲೆಯನ್ನ ಕಲಿಸಿಕೊಡ್ತಾರೆ, ಹೀಗೆ ಸವಾಲುಗಳನ್ನ ಸ್ವೀಕರಿಸಿ ಜೀವನದಲ್ಲಿ ಅನೇಕ ಗುರುತಿಸುವಿಕೆಗಳನ್ನ ಪಡೆದು ಮುಂದೆ ಸಾಗಿದರೆ. ಜ್ಯೋತಿಯವರ ಅನುಭವ ನಮಗೂ ಕೂಡ ದಾರಿದೀಪವಾಗಲಿ. ಪರಿಮಳ ಮುಕ್ತ ಮಾತಿನ ವೇದಿಕೆಯಲ್ಲಿ ಜ್ಯೋತಿ ಶಾಂತರಾಜು ಅವರನ್ನ ಮಾತನಾಡಿಸಿದವರು ಆಶಾ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಅನೇಕ ಅಭಿವೃದ್ಧಿ ಯೋಜನೆಗಳಿವೆ, ಆದರೆ ಆ ಯೋಜನೆಗಳ ಬಗ್ಗೆ ನಮಗೆ ಎಷ್ಟು ಗೊತ್ತು? ಜಿ ರಾಮ್ಜಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಹಾಗಂದ್ರೆ ಏನು ಅಂತ ಇವತ್ತಿನ ಪರಿಮಳದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಬೆನ್ನು ನೋವು, ಸ್ನಾಯು ಸೆಳೆತ, ನರಗಳ ತೊಂದರೆ ಅಂತ ಅಂದ್ಕೊಳ್ತಾ ಇರ್ತೀವಲ್ಲ, ಇದನ್ನು ನಾವು ಗೆಲ್ಲೋದು ಹೇಗೆ, ಯಾಕೆ ಬರುತ್ತೆ ಅಂತ ವೈದ್ಯರಾದ ಶರಣ್ ಅವರು ನಮಗೆ ಹೇಳ್ತಾರೆ. ಕೇಳ್ತಾ ಇರಿ ಪರಿಮಳ.

0: ಪರಿಮಳದ ತೇರಿನಲ್ಲಿ ಸಾಕ್ತಾ ಇದ್ದೀವಿ ಈಗಷ್ಟೇ ಅಂದ್ಕೊಂಡ್ವಿ. ಈ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಮಗೆಷ್ಟು ಗೊತ್ತು ಅಂತ, ಎಷ್ಟೋ ಸಲ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಎಷ್ಟೋ ಅನುಕೂಲಗಳನ್ನು ಒದಗಿಸ್ತಾ ಇರುತ್ತೆ. ಅದು ಉದ್ಯೋಗ ಇರಬಹುದು, ಆಹಾರ ಇರಬಹುದು, ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಇರಬಹುದು. ಆದರೆ ನಾವು ಅದರ ಕಡೆಗೆ ಅಷ್ಟಾಗಿ ಗಮನ ಹರಿಸೋದೇ ಇಲ್ಲ. ಇತ್ತೀಚೆಗೆ ಬಹಳ ಹೆಸರು ಮಾಡ್ತಾ ಇರುವ ಹಾಗೆ ಎಲ್ಲ ಕಡೆ ನಮಗೆ ಇದರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರುವಂತಹ ಒಂದು ವಿಚಾರ ಅಂದರೆ ಜಿ ರಾಮ್ ಜಿ. ಹಾಗಂದರೆ ಏನು, ಇದರ ಆಯಾಮಗಳು ಏನು ಅಂತ ಈಗ ಕೇಳೋಣ.
1: ವಿಬಿ ಜಿ ರಾಮ್ಜಿ ಯೋಜನೆ 2025 ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆ ಜಿ ರಾಮ್ಜಿ 2025. ಬದಲಾವಣೆ 2005 ನರೇಗಾ ಮನ್ರೇಗಾ ಕಾಯ್ದೆಯ ಬದಲಿ ಹೊಸ ಆಧುನಿಕ ಶಾಸನಬದ್ಧ ಚೌಕಟ್ಟು. ಮುನ್ನೋಟ ವಿಕಸಿತ ಭಾರತ 2047 ಗುರಿ ತಲುಪಲು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಅಗತ್ಯತೆ. ಗ್ರಾಮೀಣ ಭಾರತದ ಬದಲಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಉದ್ಯೋಗ ನೀತಿಯ ನವೀಕರಣ. ವಿಕಸ ಭಾರತದ ಖಾತ್ರಿಗಾಗಿ ರೋಜ್ಗಾರ್ ಮತ್ತು ಗ್ರಾಮೀಣ ಆಜೀವಿಕ ಮಿಷನ್ ವಿಬಿ ಜಿ ರಾಮ್ಜಿ ಯೋಜನೆ 2025 ಕಾಯ್ದೆ ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಆಸ್ತಿ ಸೃಷ್ಟಿಗೆ ಬಲ ನೀಡಲು ಪ್ರತಿ ಹಣಕಾಸು ವರ್ಷದಲ್ಲಿ ಕಾನೂನಾತ್ಮಕ ಉದ್ಯೋಗ ಖಾತರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುವ ನಿರ್ಣಯ. ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಪರಿಣಾಮಕಾರಿ ವಿತರಣೆಯ ಖಚಿತತೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಆಡಳಿತ ವ್ಯವಸ್ಥೆಗಳನ್ನು ಆಧುನೀಕರಿಸಲಿದೆ. ಇದರಲ್ಲಿ ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ, ಕೃತಕ ಬುದ್ಧಿಮತ್ತೆ ಎಐ, ಸಮರ್ಥಿತ ವಿಶ್ಲೇಷಣೆ, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ನಾಗರಿಕ ಭಾಗವಹಿಸುವಿಕೆ ವೇದಿಕೆಗಳು. ಜಿ ರಾಮ್ಜಿ ಯೋಜನೆ 2025 ಪ್ರಮುಖ ಮಾರ್ಗಸೂಚಿಗಳು. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ 2025 ನರೇಗಾ ಯೋಜನೆಯನ್ನು ವಿಕಸಿತ ಭಾರತ 2047 ಅನುಗುಣವಾಗಿ ಒಂದು ಹೊಸ ಶಾಸನದ ಚೌಕಟ್ಟಿನೊಂದಿಗೆ

0: ಇದು ಕನಸೇ.
1: ಕೇಳ್ತಾ ಇದ್ದೀರಿ ಪರಿಮಳ ವಿಶಿಷ್ಟ ಸಂಚಿಕೆ, ಮಾತು ಮಾಹಿತಿ, ಮುಕ್ತ ಮಾತು, ಮಧುರ ಗಾನ. ಇದು ವಿವಿಧ ಭಾರತೀಯ ಯಾನ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕಿ ಸುಮತಿ. ಅನೇಕ ಸಲ ಎಷ್ಟೋ ಕೆಲಸಗಳನ್ನು ಮಾಡಿ ದಣಿದಾಗ ಬೆನ್ನು ನೋವು ಅಂತ ಅನ್ನಿಸೋದು ಉಂಟು. ಕೆಲವು ಸಲ ಅದು ಹೆಚ್ಚಾಗಿ ಕಾಡೋದು ಕೂಡ ಉಂಟು, ಮತ್ತೆ ಸ್ನಾಯು ಸೆಳೆತ, ಇನ್ನು ಕೆಲವು ಸಲ ಏನೋ ನರಗಳಲ್ಲಿ ಏನೋ ಆಗ್ತಾ ಇದೆ ಅನ್ನುವ ಭಾವ. ಅದರಲ್ಲೂ ಚಳಿಗಾಲ ಬಂದರೆ ನೋವು ಜಾಸ್ತಿ. ನರಗಳಿಗೆ ಕಾಡುವ ತೊಂದರೆ ಸಿಯಾಟಿಕಾ ಅಂತ ಕೆಲವರು ಹೇಳಿದರೆ, ಇಲ್ಲ ಇಲ್ಲ, ಈ ಸಿಯಾಟಿಕಾ ಮೂಳೆ ಮತ್ತು ಕೀಲಿಗೆ ಸಂಬಂಧಪಟ್ಟಿದ್ದು ಅಂತ ಇನ್ನೂ ಕೆಲವರು ಹೇಳ್ತಾರೆ. ಈ ಸಿಯಾಟಿಕಾ ಅಂದರೆ ಏನು, ಇದು ಯಾಕೆ ನಮ್ಮನ್ನು ಕಾಡುತ್ತೆ, ನಾವು ಇದರಿಂದ ದೂರ ಇರೋದಕ್ಕೆ ಏನು ಮಾಡಬಹುದು ಅಂತ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಶರತ್ ಜರ್ತಾರ್ಗರ್ ಅವರು. ಇವರು ನರರೋಗಶಾಸ್ತ್ರ ಚಿಕಿತ್ಸಾ ತಜ್ಞರು. ಇವರನ್ನ ಮಾತನಾಡಿಸಿದ್ದಾರೆ ಮಂಜುಳಾ ಪುರಾಣಿಕ್, ಕೇಳೋಣ.
2: ಸಯಾಟಿಕಾ ಅನ್ನೋದು ಒಂದು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ. ಸಯಾಟಿಕ್ ನರ್ವ್ ಅನ್ನೋದೊಂದು ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡವಾದ ಹಾಗೂ ಅತಿ ಉದ್ದವಾದ ಒಂದು ನರವಾಗಿದೆ. ಇದು ಸೊಂಟದ ಕೆಳಗಡೆ ಭಾಗದಿಂದ ಎರಡೂ ಕಾಲಿನ ಪಾದದವರೆಗೆ ಹೋಗುವಂತಹ ಒಂದು ನರ. ಈ ನರದ ಮೇಲೆ ಯಾವುದೇ ತರಹದ ಒತ್ತಡವಿದ್ದರೆ ಆ ನರದ ನೋವನ್ನೇ ನಾವು ಸಯಾಟಿಕಾ ಅಂತ ಕರೆಯುತ್ತೇವೆ.
3: ಅಂದ್ರೆ ಇದು ಬೆನ್ನಿನ ಭಾಗದಿಂದ ಕಾಲಿನವರೆಗೂ ಒಂದೇ ನರ?
2: ಹೌದು, ಇದೊಂದು ದೊಡ್ಡ ನರ. ಆಕ್ಚುಲಿ ಈ ದೊಡ್ಡ ನರ ನಮ್ಮ ಬೆನ್ನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ನರಗಳಲ್ಲಾಗ್ಲಿ ಅಥವಾ ಈ ದೊಡ್ಡ ನರದಲ್ಲಾಗ್ಲಿ ಯಾವುದೇ ತರಹದ ಒತ್ತಡ ಇದ್ರೆ ಆ ನೋವು ಶಾಕ್ ಹೊಡೆಯುವ ತರ ಅಥವಾ ಜಗ್ಗು ತರ ಕೆಲವೊಮ್ಮೆ ರೋಗಿಗಳಿಗೆ ಅನುಭವ ಆಗುತ್ತದೆ. ಇದನ್ನೇ ಸಯಾಟಿಕಾ ಅಂತ ಕರಿತೀವಿ.
3: ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರೆ ನರಗಳಿಗೆ ಒಂದು ಒತ್ತಡ ಪ್ರೆಷರ್ ಆದಾಗ ಈ ನೋವು ಬರ್ತದಂತ. ಸಾಮಾನ್ಯ ಈ ತರ ಪ್ರೆಷರ್ ನಾವು ಏನ್ ಮಾಡಿದಾಗ ಉಂಟಾಗ್ತದೆ?
2: ಸಯಾಟಿಕ್ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಅದಕ್ಕೆ ಮುಖ್ಯ ಕಾರಣ ಡಿಸ್ಕ್ ಬಲ್ಜ್ ಅಥವಾ ಸ್ಲಿಪ್ ಡಿಸ್ಕ್. ನಮ್ಮ ಬೆನ್ನು ಮೂಳೆಯಲ್ಲಿ ಎಲುಬುಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರ್ತದೆ, ಅದು

0: ಕುಷನಿಂಗ್ ಎಫೆಕ್ಟ್ ಕೊಡ್ತದೆ. ಸೊ ಆ ಡಿಸ್ಕ್ ಹೈಡ್ರೇಟೆಡ್ ಇರ್ತದೆ, ಸಾಫ್ಟ್ ಇರ್ತದೆ. ಸೊ ನಮ್ಮ ಬೆನ್ನಲ್ಲಿ ಯಾವುದೋ ರೀತಿಯ ಪ್ರೆಷರ್ ಬಿದ್ದರೆ, ನಾವು ಬಗ್ಗುವಾಗಲಿ ಎತ್ತುವಾಗಲಿ ಅಥವಾ ಏಜ್ ರಿಲೇಟೆಡ್ ವೀಕ್ನೆಸ್ ಇಂದ ಆಗಲಿ, ಕೆಲವೊಮ್ಮೆ ಡಿಸ್ಕ್ ಮೇಲೆ ಪ್ರೆಷರ್ ಬಿದ್ರೆ ಹಿಂದೆ ಇಟ್ಗಡೆ ಜಾರ್ ಬಿಟ್ಟು ಡಿಸ್ಕ್ ನರದ ಮೇಲೆ ಒತ್ತಡ ಬೀಳ್ತದೆ. ಆ ನರದ ಒತ್ತಡದಿಂದ ಸಯಾಟಿಕಾ ಅಂತ್ರೆ ಆತರ ನೋವು ಸ್ಟಾರ್ಟ್ ಆಗ್ತದೆ. ಅದು ಕರೆಂಟ್ ಶಾಕ್ ಹೊಡಿಯಬಹುದು, ಅಥವಾ ಕೆಲವೊಮ್ಮೆ ಚುಚ್ಚದಾಗಿ ಅನಿಸಬಹುದು, ಅಥವಾ ಕೆಲವೊಮ್ಮೆ ಸಿವಿಯರ್ ಇದ್ದಾಗ ನಡಿಲಿಕ್ಕೆ, ಹೋಗ್ಲಿಕ್ಕೆ, ಒಂದ್ ಜಾಗದಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ನೀಡಬಹುದು. ಇದು ಮುಖ್ಯವಾದ ಕಾರಣ. ಅದು ಬಿಟ್ಟು ಸ್ಪಾಂಡೈಲೋ ಲಿಸ್ಟಿಸಿಸ್ ಅಂತ ಹೇಳ್ತೀವಿ, ಬೆನ್ನು ಮೂಳೆಯಲ್ಲಿ ವೀಕ್ನೆಸ್ ಬಂದು, ಸೌಕಳಿ ಬಂದು, ಕೆಲವೊಮ್ಮೆ ಒಂದ್ರ ಮೇಲೆ ಒಂದು ಬೋನ್ಸ್ ಸ್ಲೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಂಗಾತಂದ್ರೆ ಬೆನ್ನಿನ ನರಗಳ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತದೆ. ಅದರಿಂದಾಗಿ ಕೂಡ ನಾವು ಸಾಮಾನ್ಯವಾಗಿ ಈ ಸಯಾಟಿಕ್ ಪೇನ್ ಅನ್ನ ನಾವು ನೋಡ್ತೀವಿ. ಇದು ಬಿಟ್ಟು ಕೆಲವೊಂದು ಕಾರಣಗಳಿದಾವೆ, ಬಟ್ ಇವು ಎರಡು ಮೇನ್ ಕಾರಣಗಳು.
1: ಈಗ ಡಾಕ್ಟರ್ ಅತ್ತವ್ರೆ, ಸಾಮಾನ್ಯವಾಗಿ ಈ ಸಯಾಟಿಕಾ ಅನ್ನೋದು ಪುರುಷರಲ್ಲಿ ಹೆಚ್ಚು ಕಂಡು ಬರ್ತದೋ, ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೆ?
0: ಇದು ಎರಡೂ ಜನರಲ್ಲಿ ಕೂಡ ಸಾಮಾನ್ಯವಾಗಿ ಕಂಡು ಬರ್ತದೆ. ಒಂದು ಹೆವಿ ವರ್ಕರ್ಸ್ ಅಲ್ಲಿ, ಫಾರ್ಮ್ಸ್ ಅಲ್ಲಿ ಅಥವಾ ಹೆವಿ ಮೆಕ್ಯಾನಿಕಲ್ ವರ್ಕ್ ಮಾಡುವಂತ ಜನರಲ್ಲಿ, ಅಥವಾ ಲಾಂಗ್ ಸಿಟ್ಟಿಂಗ್ ಡ್ರೈವರ್ಸ್ ಇವರಲ್ಲಿ. ಸೊ ಇದು ಸಾಮಾನ್ಯವಾಗಿ ಆ ಕ್ಲಾಸ್ ಆಫ್ ಪೀಪಲ್ ಅಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ.
1: ಅಂದ್ರೆ ಕೆಲವು ಸತಿ ಹಿಂಗ ಕುತ್ಕೊಂಡು ಒಂದ್ಸಲಕ್ಕೆ ಎದ್ದಾಗಲಿ ಅಥವಾ ಭಾರವಾದ ವಸ್ತುವನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ಎತ್ತದೇನೆ ಒಟ್ಟಾಗಿ ಎತ್ತಿರ್ತೀವಿ ಒಂದೊಂದ್ಸಲ, ಹಂಗ ಆದಾಗೂ ಕೂಡ ಒಂದು ಬೆನ್ನು ಹುರಿಯ ಕೆಳಭಾಗದಲ್ಲಿ ಒಂದ್ ಸ್ವಲ್ಪ ಹಿಡ್ಕೊಂಡಂಗೆ ಹಾಗೆ ಶುರುವಾಗಿ ಆಮೇಲೆ ನರ ಎಳಿಲಿಕ್ಕೆ ಶುರು ಆಗ್ತದೆ.
0: ಹೌದು, ಡೆಫಿನೆಟ್ಲಿ ಬಹಳ ಅದು ನೀವೇನ್ ಮಾತಾಡಿದ್ರಿ, ವೆರಿ ಗುಡ್ ಕ್ವಶನ್. ಇನ್ನು ಭಂಗಿ ಅನ್ನೋದು ಬಹಳ ಮುಖ್ಯವಾದದ್ದು. ಪೋಶ್ಚರ್ ಬಹಳ ಕಾಂಟ್ರಿಬ್ಯೂಟ್ ಮಾಡ್ತದೆ. ನಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಇಟ್ಕೋಬೇಕು. ನಾವು ಬೆಂಡಿಂಗ್ ಮಾಡೋದು, ಹೆವಿ ಲಿಫ್ಟ್ ಮಾಡೋದು ಬೆಂಡ್ ಮಾಡಿಬಿಟ್ಟು, ಇದಕ್ಕೆ ಇದು ಮುಖ್ಯ ಕಾರಣ. ನಾವು ಬೆಂಡ್ ಮಾಡಿ ಲಿಫ್ಟ್ ಮಾಡುವಾಗ ಡೈರೆಕ್ಟ್ಲಿ ನಮ್ಮ ಲೋವರ್ ಬ್ಯಾಕ್ ಮೇಲೆ, ಡಿಸ್ಕ್ ಮೇಲೆ ಪ್ರೆಷರ್ ಬೀಳ್ತದೆ. ಸೊ ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ, ಯಾವುದೇ ಹೆವಿ ಲಿಫ್ಟ್ ಮಾಡುವಾಗ ಆದಷ್ಟು ಕೆಳಗೆ ಕೂತ್ ಬಿಟ್ಟು ಬ್ಯಾಕ್ ಸ್ಟ್ರೇಟ್ ಇಟ್ಟು ಲಿಫ್ಟ್ ಮಾಡಬೇಕು. ವೆನ್ ಎವರ್ ಪಾಸಿಬಲ್ ಯಾರಾದರೂ ಹೆಲ್ಪ್ ತಗೋಬೇಕು. ಒಬ್ಬರೇ ಬಹಳಷ್ಟು ಹೆವಿ ವೇಟ್ ಇದ್ದಿದ್ದನ್ನ ಬಗ್ಬಿಟ್ಟು ಎತ್ತಲಿಕ್ಕೆ ಟ್ರೈ ಮಾಡಬಾರದು. ಇದು ವೆರಿ ಇಂಪಾರ್ಟೆಂಟ್ ಕಾರಣ ನೀವು ಹೇಳಿದ್ದು.
1: ಈಗ ಡಾಕ್ಟ್ರೆ, ಒಬ್ಬ ವ್ಯಕ್ತಿಗೆ ಸಯಾಟಿಕಾ ಆಗಿದೆ ಅಂತ ಅನ್ನುವಾಗ, ಈಗ ತಾವು ಹೇಳಿದ್ರಿ ಮಾತಾಡ್ತಾ, ಕರೆಂಟ್ ಹೊಡೆದಾಗೆ ನೋವು ಬರ್ತದೆ, ನಡೆದಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ನರಗಳು ಎಳೆತ ಕಂಡು ಬರ್ತದೆ ಅಂತ, ಇದು ಅಲ್ಲದೇನೆ ಬೇರೆ ಇನ್ನೇನು ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬರ್ತವೆ?
0: ಅದೇ ಮೋಸ್ಟ್ ಕಾಮನ್ ಆಗಿ ಸಯಾಟಿಕದಲ್ಲಿ ಕರೆಂಟ್ ಶಾಕ್ ಹೊಡೆದಂಗೆ ನಮ್ಮ ಬೆನ್ನ ಕೆಳಭಾಗದಿಂದ, ಸೊಂಟದ ಕೆಳಗಡೆಯಿಂದ ಕಾಲಿಗೆ, ಪಾದದವರೆಗೆ ಹೋಗುವಂತ ಒಂದು ಕರೆಂಟ್ ಸೆನ್ಸೇಷನ್ ಏನ್ ಹೇಳ್ತಿದೆ, ಅದು ಮೋಸ್ಟ್ ಕಾಮನ್ ಬಾರ ಕ್ಲಾಸಿಕಲ್ ಸಯಾಟಿಕಾ ಅಂತ ಹೇಳ್ತೀವಿ. ಅದು ಬಿಟ್ಟು ಮರಗೊಟ್ಟು, ಆಮೇಲೆ ಸ್ವಲ್ಪ ನಡೆದ್ರೆ ಕಾಲು ವೀಕ್ನೆಸ್, ಸುಸ್ತಾಗಿ ಕಾಲು ಇರುವೆ ಹಿಡ್ದಂಗಾಗಿ ಕುತ್ಕೋಬೇಕು ಅನ್ನೋ ಫೀಲಿಂಗ್ ಬರೋದು, ಆಮೇಲೆ ಕಾಲಲ್ಲಿ ಚುಚ್ಚದ ಹಾಗೆ ಅನಿಸುವುದು, ಪ್ಯಾರಸ್ಥೀಶಿಯಾಸ್ ಅಂತ ಹೇಳ್ತೀವಿ. ಅದು ಬಿಟ್ಟು ಕ್ಲಾಡಿಕೇಶನ್ ಅಂದ್ರೆ ಸ್ವಲ್ಪ ದೂರ ಒಂದು 50 meters ಆಗ್ಲಿ, 10 meters ಆಗ್ಲಿ ನಡೆದ್ರೆ ಕೂಡ ಕಾಲಲ್ಲಿ ಶಕ್ತಿನೇ ಇಲ್ಲ ಏನೋ ಅನ್ನೋ ಫೀಲಿಂಗ್ ಬಂದು, ಎಲ್ಲಿ ಬೀಳ್ತೇನೋ ಅನ್ನೋ ಫೀಲಿಂಗ್ ಕೂಡ ಬರ್ತದೆ. ಇವೆಲ್ಲ ಸಾಮಾನ್ಯವಾಗಿ ಸಯಾಟಿಕ ಪೇಷಂಟ್ಸ್ ಗಳಲ್ಲಿ ಕಾಣುವಂತಹ ಪ್ರಾಬ್ಲಮ್ ಗಳು. ಇದು ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸೆನ್ಸರಿ ಲಾಸ್ ಅಂದ್ರೆ ನಮ್ಮ ಸ್ಪರ್ಶ ಜ್ಞಾನವನ್ನು ನಾವು ಕಳ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತೀವಿ. ಕಾಲನ್ನು ಮುಟ್ಟಿದ್ರೆ ನಾರ್ಮಲ್ ಆಗಿ ಕೈಯಲ್ಲಿ ಸೆನ್ಸೇಷನ್ ಹೆಂಗಿದೆಯೋ ಕಾಲಲ್ಲಿ ಆತರ ಸೆನ್ಸೇಷನ್ ಇರುವುದಿಲ್ಲ. ಮುಟ್ಟಿದ್ರೆ ಮುಟ್ಟಿದಾರೋ ಇಲ್ಲೋ ಅನ್ನೋ ಫೀಲಿಂಗ್ ಕೂಡ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಕಾಲಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ವೀಕ್ನೆಸ್ ಆಯ್ತಂದ್ರೆ ಕಾಲು ಹಿಂಗ್ ಎತ್ತಲಿಕ್ಕೆ ಆಗುದಿಲ್ಲ, ಬೆರಳುಗಳು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಇದ್ದಾಗ ಇಂಬ್ಯಾಲೆನ್ಸ್, ನಡೆಯೋದಕ್ಕೆ ತ್ರಾಸ ಆಗುವುದು, ಜೋಲಿ ಹೋಗುವುದು, ಫಾಲ್ಸ್ ವೆರಿ ಕಾಮನ್ ಆಗ್ಬಿಡ್ತವೆ. ಸೊ ಈಗ ಅಡ್ವಾನ್ಸಸ್ ಆಗಿದ್ರಿಂದ ಇದಕ್ಕೆ ಬಹಳಷ್ಟು ಆಪ್ಷನ್ಸ್ ಗಳಿದಾವೆ. ಕೆಲವೊಮ್ಮೆ ಮೈಲ್ಡ್ ಡಿಸ್ಕ್ ಬಲ್ಜಿದ್ದು ಸಿವಿಯರ್ ಪೇನ್ ಇದ್ದ, ನಾವು ಬರೀ ಇಂಜೆಕ್ಷನ್ ಮುಖಾಂತರ, ರೂಟ್ ಬ್ಲಾಕ್ ಅಂತ ಹೇಳ್ತೀವಿ, ಅದರ ಮುಖಾಂತರ ಪೇಷಂಟ್ ಪೇನ್ ಅನ್ನ ಕಡಿಮೆ ಮಾಡಬಹುದು. ಅದಕ್ಕಿಂತ ನೆಕ್ಸ್ಟ್ ಆಪ್ಷನ್ ಅಂದ್ರೆ ಸರ್ಜರಿ ಮಾಡಲೇಬೇಕು, ಡಿಸ್ಕೆಕ್ಟಮಿ ಮಾಡಲೇಬೇಕು ಅಂದ್ರೆ ಎರಡು ಆಪ್ಷನ್ಸ್ ಇದಾವೆ. ಒಂದು ನಾವು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ, ಸಣ್ಣ ಗಾಯದ ಮುಖಾಂತರ, ಮೈಕ್ರೋಸ್ಕೋಪ್ ಮುಖಾಂತರ ನಾವು ಅದನ್ನ ನರ ಬಿಡಿಸಬಹುದು. ಎರಡನೇದಾಗಿ ಎಂಡೋಸ್ಕೋಪಿಕ್ ಅಂತ ಹೇಳ್ತೀವಿ, ಅದು ಕೂಡ ಒಂದು ಸಣ್ಣ ಗಾಯ ಮಾಡಿ ಎಂಡೋಸ್ಕೋಪ್ ಅಲ್ಲಿ ಹಾಕ್ಬಿಟ್ಟು ಅದರ ಮುಖಾಂತರ ನರವನ್ನು ನೋಡಿಕೊಂಡು ಅದನ್ನ ಡಿಸ್ಕ್ ಬಲ್ಜ್ ನಾವು ಬಿಡಿಸಬಹುದು. ಇದು ನಾವು ಯಂಗ್ ಏಜ್ ಅಲ್ಲಿ ಅಥವಾ ಕೆಲವೊಂದು ಓಲ್ಡ್ ಏಜ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಇದನ್ನು ಮಾಡ್ತೀವಿ. ಕೆಲವೊಮ್ಮೆ ಬಾಟ್ ಲೆವೆಲ್ ಅಲ್ಲಿ ಡಿಸ್ಕ್ ಇದ್ದಾಗ ಅಥವಾ ಡಿಫ್ಯೂಸ್ ಡಿಸ್ಕ್, ಎರಡೂ ಕಡೆ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ತೀವ್ರವಾದ ಡಿಸ್ಕ್ ಬಲ್ಜ್ ಇದೆ, ಮೈಕ್ರೋಸ್ಕೋಪಿಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಾಗ ನಾವು ಕೆಲವೊಮ್ಮೆ ಸ್ಟ್ಯಾಂಡರ್ಡ್ ಸರ್ಜರಿ ಅಂದ್ರೆ ಓಪನ್ ಬಿಟ್ಟು ಕೂಡ ನಾವು ಸರ್ಜರಿಯನ್ನು ಮಾಡಿ ಪೇಷಂಟ್ ನ ರಿಲೀವ್ ಮಾಡಬಹುದು.
1: ಅಂದ್ರೆ ಇದು ರೋಗಿಯ ಒಂದು ತೀವ್ರತೆಯ ಮೇಲೆ ಅವಲಂಬಿಸಿರುತ್ತದೆ.
0: ಎಸ್, ಡೆಫಿನೆಟ್ಲಿ. ಲೆವೆಲ್ ಎಷ್ಟಿದೆ, ಎಷ್ಟು ಡಿಸ್ಕ್ ಬಲ್ಜ್ ಇದೆ, ಯಾವ ಕಡೆ, ಇದೆಲ್ಲ ಫ್ಯಾಕ್ಟರ್ಸ್ ಡಿಸೈಡ್ ಮಾಡ್ತೀವಿ.
2: ಅಂದ್ರೆ ಯಾವುದೇ ತೊಂದರೆ ಇರಬಹುದು, ಅದರ ತೀವ್ರತೆ ಏನು, ಯಾಕೆ ಬಂದಿದೆ, ಇದರ ಚಿಕಿತ್ಸೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅದನ್ನ ಎದುರಿಸೋದು ನಮಗೆ ಖಂಡಿತ ಸುಲಭ ಆಗತ್ತೆ. ಸಯಾಟಿಕ ನರಗಳನ್ನು ಕಾಡುವ ತೊಂದರೆ, ಈ ಬಗ್ಗೆ ನಮಗೆ ಮಾಹಿತಿ ಮಾಡಿದವರು ನರರೋಗ ಚಿಕಿತ್ಸಾ ತಜ್ಞರಾದ ಶರತ್ ಜರ್ತಾರ್ಕರ್ ಅವರು. ಇವರನ್ನ ಮಾತನಾಡಿಸಿದವರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

ಇವತ್ತಿನ ಪರಿಮಳ ಸಂಚಿಕೆಯಲ್ಲಿ ಅನೇಕ ಮಾಹಿತಿಗಳನ್ನ ನೀವು ಪಡ್ಕೊಂಡ್ರಿ. ಅದು ಜಿರಾಮ್ಜಿ ಯೋಜನೆ ಇರಬಹುದು, ನರರೋಗ ತಜ್ಞರು ಮಾತನಾಡಿದ ಸಂಗತಿ ಇರಬಹುದು, ಅಥವಾ ಸಾಧಕಿ ನಮ್ಮ ಜ್ಯೋತಿ ಶಾಂತರಾಜು ಅವರ ಸಾಧನೆ ಬಗ್ಗೆ, ಮತ್ತೆ ಅವರು ಎದುರಿಸಿದ ತೊಂದರೆಗಳ ಬಗ್ಗೆ, ಅಥವಾ ಅವರು ಅದನ್ನ ಗೆದ್ದ ಬಗ್ಗೆ, ಈ ಎಲ್ಲ ಅಂಶಗಳನ್ನ ನಾವು ಕೇಳ್ತಾ ಸಾಗಿದೆವು. ಹಾಗೆ ಗೆಲ್ಲೋದಕ್ಕೆ ಬದುಕಲ್ಲಿ ನಾವು ಏನು ಮಾಡಬೇಕು ಅಂತ ಕೂಡ ಆರಂಭದಲ್ಲಿ ವಿಶ್ವೇಶ್ವರ ಗಾಯತ್ರಿ ಅವರು ನಮಗೆ ತಿಳಿಸಿದರು. ಪರಿಮಳ ಮುಕ್ತ ಮಾತು, ಮಧುರ ಹಾಡುಗಳ ಸಮ್ಮಿಲನ. ಈ ಗೀತೆಯೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಪರಿಮಳ ಸಂಚಿಕೆಯನ್ನ ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಹೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಹೌದು, ಬಾಳಲ್ಲಿ ಜಾದು ಇದೆ. ಯಾವಾಗ ವಿವಿಧ ಭಾರತಿ ಕೇಳ್ತಾ ಇದ್ದಾಗ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಶ್ರೋತೃ ಬಾಂಧವರೇ, ಸಮಯ 5 ಗಂಟೆ ಸಮೀಪಿಸ್ತಾ ಇದೆ. ಇನ್ನೇನು ನಾವು ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ. ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡಾ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಸಾರ್ವಜನಿಕ ಸಮಾಲೋಚನೆಗಾಗಿ ವಿಕಸಿತ ಭಾರತ್ ಜಿ ರಾಮ್ಜಿ ಕಾಯ್ದೆ 2020 ಅಡಿಯಲ್ಲಿ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಮುಂದಿನ ತಿಂಗಳ 21ರೊಳಗೆ ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಸಲ್ಲಿಸಬಹುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಯಲ್ಲಿಂದು ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಜಾಗತಿಕ ಶಾಂತಿ ಹಾಗೂ ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಲಂಕಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ 2026 ಆರನೇ ಆವೃತ್ತಿಗೆ 650 ಹೆಚ್ಚು ವಿದೇಶಿ ಆಟಗಾರರು ನೋಂದಾಯಿಸಿಕೊಂಡಿದ್ದಾರೆ. ಭಾರತದಿಂದ 12 ಆಟಗಾರರು ನೋಂದಣಿ ಮಾಡಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddha Bharat.
2: सपनों को हकीकत में बदलने के लिए सही समय पर सही कदम उठाना जरूरी है. भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं. विवरण के लिए विजिट करें afcat.edcil.co.in पर.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ 5:04:58. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:02 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುತ್ತೆ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇವತ್ತು ಪ್ರಕಾಶ್ ಬೆಳವಾಡಿಯವರ ನೆನಪು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಈ ಜೀವ ನಿನಗಾಗಿ. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇರುತ್ತೆ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನು ನೋಡೋಣ ಬನ್ನಿ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. ಹಾಗೆ 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:40 ಚಿತ್ರತಾಣ. 3:00 ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. 4:00 ಕಾರ್ಯಕ್ರಮ ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದ ಮುಂದುವರಿದ ಭಾಗ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಬೆಳ್ಳಿ ಬದುಕು ಕಾರ್ಯಕ್ರಮ, ಇದರಲ್ಲಿ ಸಂಗೀತ ನಿರ್ದೇಶಕ ಅನೂಪ್ ಸಿಳಿನ್ ಅವರ ಜೊತೆ ಮಾತುಕತೆ, ಸಂದರ್ಶಕರು ಬಿ ಕೆ ಸುಮತಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಈ ಸಂದರ್ಭದಲ್ಲಿ ನಿಮಗೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಇಂಪಾದ ಹಳೆಯ ಹಾಡುಗಳ ಜೊತೆ ಪ್ರಯಾಣ ಮಾಡುವಂತಹ ಸಮಯ ಇದು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಸಿಕ ಚಿತ್ರದ ಹಾಡನ್ನು. ಹಂಸಲೇಖ ಅವರ ರಚನೆ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

92.9 FM. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಅದೃಷ್ಟವಂತ ಚಿತ್ರದ ಹಾಡನ್ನು ಕೇಳೋಣ. ಚಿ ಉದಯಶಂಕರ್ ಅವರು ಬರೆದ ಹಾಡಿದು, ಸಂಗೀತ ಚಕ್ರ

0: ಮಾಡ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
2: ಶಭಾಷ್ ಮಗನೇ,
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ದಾಸನಾಯ್ಡು ಅವರ ರಚನೆಗೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿತ್ತು. 5:34:40 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ರ. ಈಗ ಅಂಧದ ಅರಮನೆ ಚಿತ್ರದ ಹಾಡನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಗೀತೆಯ ರಚನೆ ಚಿ ಉದಯಶಂಕರ್ ಅವರದ್ದು.

0: ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
4: ಸರ್. ನೋಡಿ, ಈಗ ನಾವು ಏನಾದರೂ ಒಂದು ಅಫೆನ್ಸ್ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗಲಿ ಮತ್ತೊಂದು ಮಾಡೋದಾಗಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾದ್ರೆ,
2: ಲಂಚಕ್ಕೆ ಬೇಡಿಕೆ ಇಟ್ಟಾಗ ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತಿದ್ರಿ. ಲಂಚ ಒಂದೇ ಅಂತಲ್ಲ,
4: ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ನ ಕೊಡಬೇಕಾಗತ್ತೆ. ಅಂದ್ರೆ ಈಗ ನಾವು ಯಾವುದೇ ಕೋರ್ಟಿಗೆ ಹೋದ್ರು ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಆಗಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
2: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂಥ ತಾರೀಕಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದ್ರ ಉಲ್ಲೇಖ ಮಾಡಿಕೊಂಡು ತಗೋಬೇಕಾಗತ್ತೆ.
4: ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ ಅಫಿಡವಿಟ್
2: ಕಂಪ್ಲೇಂಟ್.
4: ಖುದ್ದಾಗಿ ಕೊಡ್ಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು.
2: ಫೋನ್ ಮಾಡಿ ಹೇಳ್ಬೋದಾ?
4: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
2: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
4: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್, ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಟ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದ ಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
2: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದು ಅರ್ಜಿ ಕೊಟ್ಟಿರ್ತೀವಿ, ನಮಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
4: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ
2: ಆಗೋದಿಲ್ಲ. ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಅರ್ಜುನ ಚಿತ್ರದ ಹಾಡು ಮೂಡಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈಗ ಬಾಡದ ಹೂ ಚಿತ್ರದ ಹಾಡನ್ನು ಕೇಳೋಣ. ಅಶ್ವಥ್ ವೈದ್ಯವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿದ ಬೆತ್ತಲೆ ಸೇವೆ ಚಿತ್ರದ ಹಾಡು ಪ್ರಸಾರ ಆಯಿತು. ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಅವರು ಮಾತನಾಡಿದರು. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ದೆಹಲಿಯಲ್ಲಿಂದು ಶಾಂಘೈ ಸಹಕಾರ ಒಕ್ಕೂಟ ಎಸ್ಸಿಒ ಪ್ರಧಾನ ಕಾರ್ಯದರ್ಶಿ ನೂರ್ಲಾನ್ ಎರ್ಮೆಕ್ ಬಯೇವ್ ಅವರೊಂದಿಗೆ ಚರ್ಚಿಸಿದರು. ಎಸ್ಸಿಒನಲ್ಲಿ ಸಹಕಾರ, ಪ್ರಾದೇಶಿಕ ಸಂಪರ್ಕ, ಭದ್ರತೆ, ಪರಿಸರ ಸಮಸ್ಯೆಗಳು ಮತ್ತು ಜನರ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ಸಚಿವರು ತಿಳಿಸಿದ್ದಾರೆ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ 414 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತರಿಸಿದ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು, ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. 2034ರ ವೇಳೆಗೆ ರಾಜ್ಯದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಖ್ಯೆ 15 ಲಕ್ಷಕ್ಕೆ ತಲುಪಿಸುವ ಗುರಿ ಹೊಂದಲಾಗಿದ್ದು, ಇದಕ್ಕೆ ಪೂರಕವಾಗಿ ನಾಯಕತ್ವ ತರಬೇತುದಾರು ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಚೇರಿಗಳನ್ನು ಸ್ಥಾಪಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಏರಿದ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಐಟಿಬಿಪಿಯ ಮೊದಲ ಮಹಿಳಾ ತಂಡವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನೂ ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳನ್ನು ಕೇಳೋಣ. ಸ್ನೇಹಿತರೆ, ನಮ್ಮ ಭಾರತೀಯ ನಗರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕೇಳಿಸುವ ಪರಿಚಿತ ಶಬ್ದ ಅಂದರೆ ಅದು ಆಟೋ ರಿಕ್ಷಾದ ಟಕ್ ಟಕ್ ಟಕ್ ಅನ್ನುವಂತಹ ಸೌಂಡ್. ಹಳದಿ ಮತ್ತು ಹಸಿರು ಬಣ್ಣದ ಈ ಮೂರು ಚಕ್ರಗಳ ವಾಹನ ಏನಿದೆ, ಇದು ಕೇವಲ ಒಂದು ಸಾರಿಗೆಯ ಸಾಧನ ಅಲ್ಲ, ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗ, ಅದರಲ್ಲೂ ಮಧ್ಯಮ ವರ್ಗದವರ ಲೈಫ್ ಲೈನ್ ಅಂತಾನೆ ಕರೀಬಹುದು. ಆಟೋ ಪ್ರಯಾಣದ ಅನುಭವವೇ ಒಂದು ವಿಶಿಷ್ಟವಾದದ್ದು. ಅದರ ಕೆಲವು ರೋಚಕ ಮತ್ತು ನೈಜ ಚಿತ್ರಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ.

ಹೌದು, ಆಟೋ ಬೆಳಗ್ಗೆ ಆಟೋ ಸಿಗೋದೇ ಒಂದು ಸಾಹಸ. ಬೆಳಿಗ್ಗೆ ಆಫೀಸ್ಗೆ ಅಥವಾ ಕಾಲೇಜಿಗೆ ಹೊರಡುವ ಗಡಿಬಿಡಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಬರುವ ಪ್ರತಿಯೊಂದು ಆಟೋಕ್ಕೂ ಕೈ ತೋರಿಸೋದು ಒಂದು ಕಲೆ ಅಂತಲೇ ಹೇಳ್ಬೋದು. ಬರ್ತೀರಾ ಸಾರ್ ಅಂತ ಕೇಳಿದಾಗ ಕೆಲವರು ತಲೆ ಅಲ್ಲಾಡಿಸಿ ಹೊರಟು ಹೋದರೆ ಆಗ ತುಂಬ ನಿರಾಸೆ ಆಗುತ್ತೆ. ಇನ್ನು ಕೆಲವು ಬಾರಿ ಒನ್ ಆ್ಯಂಡ್ ಹಾಫ್ ಅಂತ ಕೇಳಿದಾಗ ನಮ್ಮ ಜೇಬಿನ ಪರಿಸ್ಥಿತಿ ನೆನಪಾಗುತ್ತೆ.

ಹೌದು, ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಖುಷಿ ಕೊಡು ಆಟೋ ಪ್ರಯಾಣದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಆಟೋ ಡ್ರೈವರ್ಗಳ ಡ್ರೈವಿಂಗ್ ಸ್ಕಿಲ್ ಏನಿದೆ ಅದು ಅದ್ಭುತವಾದದ್ದು. ಎಂಥದ್ದೇ ಟ್ರಾಫಿಕ್ ಜಾಮ್ ಇದ್ರೂ ಕೂಡ ಕೇವಲ 2 ಇಂಚು ಜಾಗ ಸಿಕ್ಕರೆ ಸಾಕು, ಅಲ್ಲಿಂದ ಆಟೋವನ್ನು ನುಗ್ಗಿಸ್ಬಿಡ್ತಾರೆ. ಇನ್ನು ಆಟೋದಲ್ಲಿ ನಡೆಯುವಂತಹ ಮಾತುಕತೆ ಬಗ್ಗೆ ಹೇಳೋದೇ ಬೇಡ. ಒಂದು ರೀತಿಯ ಮಾತುಕತೆಯ ವೇದಿಕೆ ಅಂತಲೇ ಇದನ್ನು ಕರಿಬಹುದು. ಯಾಕಂದರೆ ಆಟೋ ಪ್ರಯಾಣದಲ್ಲಿ ನಮಗೆ ಸಿಗುವ ಅತ್ಯುತ್ತಮ ಅನುಭವ ಅಂದರೆ ಡ್ರೈವರ್ಗಳ ಜೊತೆಗಿನ ಹರಟೆ. ಬೆಂಗಳೂರಿನ ಹವಾಮಾನ ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಟ್ರಾಫಿಕ್ ಸಮಸ್ಯೆ, ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಇರ್ಬೋದು, ಹೀಗೆ ಜಗತ್ತಿನ ಯಾವುದೇ ವಿಷಯದ ಬಗ್ಗೆ ಅವರು ಸುಲಭವಾಗಿ ಚರ್ಚೆ ಆರಂಭಿಸ್ತಾರೆ. ಕೆಲವೊಮ್ಮೆ ಅವರ ಜೀವನದ ಕಷ್ಟ ಸುಖಗಳ ಕಥೆಗಳು ಕೂಡ ನಮಗೆ ಜೀವನದ ಪಾಠವನ್ನು ಕಲಿಸ್ಕೊಡ್ತವೆ. ಇನ್ನು ಮಳೆ ಬರ್ತಾ ಇರುವಾಗ ಆಟೋದ 2 ಬದಿಗಳಲ್ಲಿ ಪ್ಲಾಸ್ಟಿಕ್ ಪರದೆಗಳನ್ನು ಎಳೆದು ಒಳಗಡೆ ಕುಳಿತು ರಸ್ತೆಯ ನೀರನ್ನು ನೋಡ್ತಾ ಸಾಗೋದೇ ಒಂದು ರೀತಿಯ ಚಂದ. ಬಸ್ ಅಥವಾ ಮೆಟ್ರೋಗಿಂತ ಆಟೋದಲ್ಲಿ ಕುಳಿತರೆ ನಗರದ ಗಲ್ಲಿ ಗಲ್ಲಿಗಳು ನಮಗೆ ಹತ್ತಿರದಿಂದ ಕಾಣಿಸ್ತವೆ. ತಂಗಾಳಿ ಮುಖಕ್ಕೆ ಅಪ್ಪಳಿಸುವಾಗ ಸಿಗುವಂತಹ ಆನಂದವೇ ಬೇರೆ. ಇನ್ನು ಬೆಂಗಳೂರಿನ ಆಟೋ ಚಾಲಕರ ಕನ್ನಡ ಶೈಲಿ ಮತ್ತು ಅವರ ಮಾತುಗಾರಿಕೆ ಒಂದು ಅದ್ಭುತ ಲೋಕ. ಅವರ ಭಾಷೆಯಲ್ಲಿ ಸ್ಥಳೀಯ ಸೊಗಡು ಕೊಂಚ ರಫ್ ಎನಿಸುವ ಆದರೆ ಪ್ರೀತಿಯಿಂದ ಕೂಡಿದ ಧಾಟಿ ಮತ್ತು ಸಮಯ ಪ್ರಜ್ಞೆ ಎದ್ದು ಕಾಣುತ್ತೆ. ಕೆಲವೊಮ್ಮೆ ಗ್ರಾಹಕರನ್ನ ಗೌರವದಿಂದ ಅವರ ಕರೆಯುವ ಶೈಲಿ ಹೆಂಗಿರುತ್ತೆ ಅಂದರೆ, ಹೇಳಿ ಬಾಸ್, ಎಲ್ಲಿ ಹೋಗಬೇಕು

ಆಟೋ ಶಂಕರ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಖುಷಿ ಕೊಡುವ, ಮುದ ನೀಡುವ, ಮನರಂಜನೆ ನೀಡುವ ಆಟೋ ಪ್ರಯಾಣದ ಬಗ್ಗೆ ಮಾತಾಡ್ತಿದ್ದೀವಿ. ಈಗಿನ ಆನ್ಲೈನ್ ಆ್ಯಪ್ಗಳ ಜಮಾನದಲ್ಲಿ ಆಟೋ ಚಾಲಕರ ಸಂಭಾಷಣೆಯ ಶೈಲಿ ಏನಿದೆ ಅದು ಮತ್ತಷ್ಟು ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಆಟೋ ಹತ್ತಿದ ತಕ್ಷಣ ಅವರು ಕೇಳೋ ಮೊದಲ ಮಾತು, ಬಾಸ್ ಒನ್ ಟೈಮ್ ಪಾಸ್ವರ್ಡ್ ಹೇಳ್ತೀರಾ, ಓ ಟಿ ಪಿ ಕೊಡಿ. ಇನ್ನು ಕೆಲವೊಮ್ಮೆ, ಸಾರ್ ಫೋನ್ ಪೇ ಮಾಡ್ತೀರಾ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನೋಡಿ ಅಂತಾರೆ. ಇನ್ನು ಕೆಲವು ಬಾರಿ ಬುಕ್ ರೈಡ್ ಬುಕ್ ಆದ ತಕ್ಷಣ ಫೋನ್ ಮಾಡಿ, ಎಲ್ಲಿಗೆ ಹೋಗ್ಬೇಕು ಸರ್, ಅಲ್ಲಿಗೆ ಬರೋಕ್ಕೆ ಆಗ್ತಿಲ್ಲ, ನೀವೇ ಕ್ಯಾನ್ಸಲ್ ಮಾಡಿಬಿಡಿ ಪ್ಲೀಸ್ ಅಂತ ವಿನಂತಿಸುವ ಶೈಲಿ ಕೂಡ ಈಗ ಬೆಂಗಳೂರಿನ ಒಂದು ಭಾಗವೇ ಆಗಿದೆ. ಬೆಂಗಳೂರಿನ ಹವಾಮಾನ ಬದಲಾದಂತೆಯೇ ಆಟೋ ಡ್ರೈವರ್ಗಳ ಆ್ಯಟಿಟ್ಯೂಡ್ ಕೂಡ ಬದಲಾಗುತ್ತೆ. ದಿಢೀರ್ ಮಳೆ ಬಂದಾಗ ರಸ್ತೆ ಬದಿಯಲ್ಲಿ ಆಟೋ ನಿಲ್ಲಿಸಿ ಮಳೆ ಪರದೆ ಎಳೀತಾ, ನೋಡಿ ಸರ್ ಮಳೆ ಸ್ಟಾರ್ಟ್ ಆಯಿತು, ಇನ್ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ ಎನ್ನುವ ಮುಗ್ಧ ಬೇಡಿಕೆ. ಮುಂಜಾನೆ 6 ಗಂಟೆಗೆ ಮಫ್ಲರ್ ಕಟ್ಕೊಂಡು ಸ್ಟೇರಿಂಗ್ ಕೈ ಉಜ್ಜಿಕೊಳ್ತಾ, ಏನು ಚಳಿಗುರು ಇವತ್ತು ಗಾಡಿ ಓಡಿಸೋಕ್ಕಾಗ್ತಿಲ್ಲ ಎನ್ನುತ್ತಲೇ ನಮ್ಮನ್ನು ನಿಗದಿತ ಸಮಯಕ್ಕೆ ತಲುಪಿಸುವವರು ಇವರೇ. ಇನ್ನು ಎಲ್ಲೋ ಕೆಲವು ಕಹಿ ಅನುಭವಗಳ ನಡುವೆ ಬೆಂಗಳೂರು ಆಟೋ ಚಾಲಕರಲ್ಲಿ ಮಾನವೀಯತೆ ಮೆರೆದವರು ಅಸಂಖ್ಯಾತ ಜನರಿದ್ದಾರೆ. ರಸ್ತೆಯಲ್ಲಿ ಅಪಘಾತವಾದಾಗ ತಕ್ಷಣ ಆಸ್ಪತ್ರೆಗೆ ಸೇರಿಸೋದು, ಪ್ರಯಾಣಿಕರು ಮರೆತು ಹೋದ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಹಣದ ಬ್ಯಾಗ್ಗಳನ್ನು ಪೊಲೀಸ್ ಸ್ಟೇಷನ್ ಅಥವಾ ನೇರವಾಗಿ ಅವರ ಮನೆಗೆ ಹುಡ್ಕೊಂಡು ಹೋಗಿ ವಾಪಸ್ ಕೊಡುವ ಪ್ರಾಮಾಣಿಕತೆ, ಗರ್ಭಿಣಿಯರಿಗೆ ಅಥವಾ ವಿಕಲಚೇತನರಿಗೆ ಉಚಿತ ಸವಾರಿ ಕೊಡುವ ದೊಡ್ಡ ಗುಣ ಇವರಲ್ಲಿ ಹಲವರಿಗಿದೆ. ಒಟ್ಟಾರೆ ಆಟೋ ಪ್ರಯಾಣ ಏನಿದೆ, ಇದು ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವ ದಾರಿಯಲ್ಲ, ಅದು ಪ್ರತಿದಿನವೂ ಹೊಸ ಕಥೆ, ಹೊಸ ಸಂಭಾಷಣೆ, ಹೊಸ ಅನುಭವಗಳನ್ನು ನೀಡುವ ಒಂದು ಜೀವಂತ ರಂಗಭೂಮಿ.

ಆಟೋರಾಜ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಅರ್ಜುನ್ ಜನ್ಯ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಚೇತನ್ ಕುಮಾರ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಈ ಆಟೋ ಪ್ರಯಾಣವನ್ನು ಒಂದು ರೀತಿಯಲ್ಲಿ ಮಧ್ಯಮ ವರ್ಗದವರ ಲೈಫ್ ಲೈನ್ ಅಂತಾನೆ ಕರೀಬಹುದು. ಮಧ್ಯಾಹ್ನ 1 ಗಂಟೆ ಆಯಿತು ಅಂದರೆ ಸಾಕು, ಎಲ್ಲೋ ಒಂದು ಮರದ ಕೆಳಗೆ ಆಟೋಗಳನ್ನು ಲೈನಾಗಿ ನಿಲ್ಲಿಸಿ ಮನೆಯಿಂದ ತಂದ ಬುತ್ತಿ ಬಿಚ್ಚಿ ಎಲ್ಲ ಆಟೋ ಡ್ರೈವರ್ಗಳು ಒಟ್ಟಿಗೆ ಕುಳಿತು ಊಟ ಮಾಡೋದನ್ನು ಆಗಿಂದಾಗೆ ನೋಡ್ತಾನೆ ಇರ್ತೀವಿ. ಇನ್ನು ಒಬ್ಬ ಚಾಲಕನ ಆಟೋ ಕೆಟ್ಟು ಹೋದರೆ ಅಥವಾ ಆಕ್ಸಿಡೆಂಟ್ ಆದರೆ ಇಡೀ ಸ್ಟ್ಯಾಂಡ್ನವ್ರು ಬಂದು ಆತನ ಸಹಾಯಕ್ಕೆ ನಿಲ್ತಾರೆ. ಬೇರೆ ಆಟೋದವರು ಬಂದು ಇವರ ಗಾಡಿಗೆ ತಮ್ಮ ಕಾಲನ್ನು ಇಟ್ಟು ತಳ್ಳುತ್ತಾ ಗ್ಯಾರೇಜ್ಗೆ ತಲುಪಿಸುವಂಥ ದೃಶ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಕಾಮನ್ ಬಿಡಿ. ಇನ್ನು ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಇಲ್ಲಿನ ಆಟೋ ಚಾಲಕರು ಕೇವಲ ಕನ್ನಡ ಮಾತ್ರ ಅಲ್ಲದೆ ಪರಿಸ್ಥಿತಿಗೆ ತಕ್ಕಂತೆ ಮಲ್ಟಿ ಲ್ಯಾಂಗ್ವೇಜ್ ಬಳಸೋದ್ರಲ್ಲೂ ಕೂಡ ಎಕ್ಸ್ಪರ್ಟ್. IT ಕಾರಿಡಾರ್ಗಳಾದ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವೈಟ್ಫೀಲ್ಡ್ ಕಡೆ ಹೋದರೆ ಉತ್ತರ ಭಾರತದ ಟೆಕ್ಕಿಗಳ ಜೊತೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಸಲೀಸಾಗಿ ಮಾತಾಡ್ತಾರೆ. ತಮಿಳು, ತೆಲುಗು ಅಥವಾ ಮಲಯಾಳಿ ಪ್ರಯಾಣಿಕರು ಸಿಕ್ಕರೆ ಅವರ ಭಾಷೆಯಲ್ಲೇ ಎಲ್ಲಿ ಹೋಗಬೇಕು ಅಂತ ಕೇಳಿ ಆಶ್ಚರ್ಯ ಮೂಡಿಸ್ತಾರೆ. ಆದರೆ

ಮಾತಿನ ಬೇಸ್ ಮಾತ್ರ ಪಕ್ಕಾ ಬೆಂಗಳೂರು ಶೈಲಿಯಲ್ಲೇ ಇರುತ್ತೆ. ಇನ್ನು ಬೆಂಗಳೂರಿನಲ್ಲಿ ಆಟೋ ಸಂಸ್ಕೃತಿ ಮತ್ತು ನಟ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ನಡುವಿನ ಸಂಬಂಧ ಏನಿದೆ ಅದು ಅವಿನಾಭಾವ ಸಂಬಂಧ. 1980ರ ದಶಕದಲ್ಲಿ ಬಂದ ಆಟೋ ರಾಜ ಸಿನಿಮಾ ಇಡೀ ಆಟೋ ಚಾಲಕರ ಸಮುದಾಯಕ್ಕೆ ಒಂದು ಹೊಸ ಘನತೆ ಮತ್ತು ಹೆಮ್ಮೆಯನ್ನು ತಂದುಕೊಡ್ತು. ಇಂದಿಗೂ ಬೆಂಗಳೂರಿನ 80%+ ಆಟೋಗಳ ಒಳಗೆ ಅಥವಾ ಹಿಂಭಾಗದಲ್ಲಿ ಶಂಕರ್ ನಾಗ್ ಅವರ ಫೋಟೋ ರಾರಾಜಿಸುವುದನ್ನು ಕಾಣಬಹುದು. 9 ಶಂಕರ್ ನಾಗ್ ಅವರ ಜನ್ಮದಿನ. 9 ಬಂತು ಅಂದರೆ ಸಾಕು, ಆಟೋ ಸ್ಟ್ಯಾಂಡ್ಗಳಲ್ಲಿ ಕನ್ನಡ ಧ್ವಜ ಹಾರಿಸಿ ಸಿಹಿ ಹಂಚಿ ಅನ್ನದಾನ ಮಾಡಿ ಹಬ್ಬದಂತೆ ಆಚರಿಸ್ತಾರೆ. ಇವರಿಗೆ ಶಂಕರಣ್ಣ ಕೇವಲ ನಟನಲ್ಲ, ಅವರ ವೃತ್ತಿಯ ಶಕ್ತಿ.

0: ರಂಗಣ್ಣ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಎಸ್ ಆರ್ ಶಾಸ್ತ್ರಿ ಅವರ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ವಿವಿಧ ಭಾರತಿ 102.9 ಎಫ್ಎಂ.
0: 6:32 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಖುಷಿ ಕೊಡುವ ಆಟೋ ಪ್ರಯಾಣದ ಬಗ್ಗೆ ಮಾತಾಡ್ತಿದ್ದೀವಿ ಈಗ ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ. ಬೆಂಗಳೂರಿನ ಕೆಲವು ಆಟೋಗಳ ಒಳಗೆ ಹತ್ತಿದಾಗ ನಮಗೆ ಯಾವುದೋ ಮ್ಯೂಸಿಕ್ ಸ್ಟುಡಿಯೋ ಅಥವಾ ರಾಜಮಹಲ್ಗೆ ಬಂದಂಥ ಅನುಭವ ಆಗುತ್ತೆ. ಯಾಕಂದರೆ ಆಟೋದ ಸೀಲಿಂಗ್ಗೆ ಕಲರ್ಫುಲ್ ವೆಲ್ವೆಟ್ ಬಟ್ಟೆ, LED ಸ್ಟ್ರಿಪ್ ಲೈಟ್ಗಳು, ಮಿನಿ ಫ್ಯಾನ್ಗಳನ್ನು ಹಾಕಿ ಅರಮನೆಯಂತೆ ಶೃಂಗರಿಸಿರ್ತಾರೆ. ಇನ್ನು ಸೀಟಿನ ಕೆಳಗೆ ಭಾರಿ ಗಾತ್ರದ ಸ್ಪೀಕರ್ಗಳನ್ನು ಇಟ್ಟು 90ರ ದಶಕದ ಹಂಸಲೇಖ ಅವರ ಹಿಟ್ ಹಾಡುಗಳು, ಜೊತೆಗೆ SPP ಗಾಯನದ ಮೆಲೋಡಿಗಳು ಮತ್ತು ಇತ್ತೀಚಿನ ಮಾಸ್ ಕನ್ನಡ ಹಾಡುಗಳನ್ನು ಪ್ಲೇ ಮಾಡ್ತಾರೆ. ನಾವು ಬೇಡ ಅಂದರೂ ಆ ಬೇಸ್ ಸೌಂಡ್ ನಮ್ಮ ತಲೆಯನ್ನು ಆಡಿಸುವಂತೆ ಮಾಡಿಬಿಡುತ್ತೆ. ಇನ್ನು ಆಟೋ ಮೀಟರ್ ಮತ್ತು ಬೆಂಗಳೂರು ಗ್ರಾಹಕರ ನಡುವಿನ ಸಂಬಂಧ ಒಂದು ನಿರಂತರ ಯುದ್ಧ ಇದ್ದಂಗೆ. ಇದು ಪ್ರಯಾಣಿಕರ ಕಡೆಯಿಂದ ಬರುವ ಮೊದಲ ಅಸ್ತ್ರ ಏನು ಅಂದರೆ ಮೀಟರ್ ಹಾಕಿ ಸಾರ್ ಅಂತ. ಇದಕ್ಕೆ ಚಾಲಕರಿಂದ ಬರೋ ಕ್ಲಾಸಿಕ್ ಉತ್ತರ ಹೆಂಗಿರುತ್ತೆ ಅಂದರೆ, ಅಯ್ಯೋ ಆ ಕಡೆ ಫುಲ್ ಟ್ರಾಫಿಕ್ ಇದೆ ಸರ್, ಮೀಟರ್ ವರ್ಕೌಟ್ ಆಗಲ್ಲ, ಬರುವ ಖಾಲಿ ಬರಬೇಕು ಸರ್, ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ. ಇನ್ನು ಕೆಲವು ಆಟೋಗಳಲ್ಲಿ ಮೀಟರ್ ಓಡುವಂಥ ವೇಗ ನೋಡಿದ್ರೆ ನಮಗೆ ಉಸಿರೇ ನಿಂತಂತಾಗ್ಬಿಡುತ್ತೆ. ಹುಸೇನ್ ಬೋಲ್ಟ್ಗಿಂತ ವೇಗವಾಗಿ ಓಡುವ ಆ ಡಿಜಿಟಲ್ ನಂಬರ್ಗಳನ್ನು ನೋಡಿ ಗ್ರಾಹಕರು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕ್ತಾ ಕೂತ್ಕೋತಾರೆ.

ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಟಿಪ್ಪು ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಎಂ ಡಿ ಪಾರ್ಥಸಾರಥಿ ಅವರ ರಚನೆಗೆ ಆರ್ ಹರಿಬಾಬು ಅವರ ಸಂಗೀತವಿತ್ತು. ಎಷ್ಟೇ ಆಧುನಿಕ ಕಾರುಗಳು ಮೆಟ್ರೋ ರೈಲುಗಳು ಬಂದರೂ ಆಟೋ ಪ್ರಯಾಣಕ್ಕಿರುವ ಮಜಾನೇ ಬೇರೆ. ಗಲ್ಲಿ ಗಲ್ಲಿಗಳಿಗೂ ನುಗ್ಗಿ ನಮ್ಮನ್ನು ನಿಗದಿತ ಸ್ಥಳಕ್ಕೆ ತಲುಪಿಸುವ ಆಟೋಗಳು ಮತ್ತು ಅದನ್ನು ಓಡಿಸುವ ಸಾರಥಿಗಳು ನಮ್ಮ ನಗರದ ಜೀವನಾಡಿಗಳು. ಹೀಗಾಗಿ ಮುಂದಿನ ಬಾರಿ ಆಟೋ ಹತ್ತಿದಾಗ ಕಿಟಕಿಯಿಂದ ಹೊರ ನೋಡ್ತಾ ಪ್ರಯಾಣವನ್ನು ಆನಂದಿಸುವುದನ್ನು ಮರಿಬೇಡಿ. ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. ನಂತರ ನಿಮ್ಮ ಮೆಚ್ಚಿನ ಗಾನ ಭಜನಾ ಕಾರ್ಯಕ್ರಮ ಮುಂದುವರೆಯುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years, so, itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ, ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ಗಾನಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹರಿಹರನ್ ಅವರು ಹಾಡಿರುವ ಗೌರಮ್ಮ ಚಿತ್ರದ ಹಾಡನ್ನು ಕೇಳೋಣ. ಕವಿರಾಜ್ ಅವರ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದರು ಎಂಎಲ್ ಬಸವಣ್ಣ. ಮೈಸೂರು ಅರಮನೆ ಕಂಪನಿಯಲ್ಲಿ ಕಲಾವಿದರಾಗಿದ್ದವರು. ಪ್ರಖ್ಯಾತ ರಂಗ ಕಲಾವಿದರಾದ ಮರಿರಾಯರು, ನಾಗೇಂದ್ರ ರಾಯರು ಎಲ್ಲರೂ ಕೂಡ ಅರಮನೆ ಕಂಪನಿಯಲ್ಲಿ ಇದ್ದವರು. ತಂದೆ ಚಿಕ್ಕಮಹಾಲಿಂಗಪ್ಪ ಅವರು ಕೂಡ ಅರಮನೆ ಕಲಾವಿದರಾಗಿದ್ದರು. ತಂದೆ ಮತ್ತು ಅಣ್ಣನ ಜೊತೆ ಜೊತೆಯಲ್ಲೇ ಆಗ ಅರಮನೆ ಕಂಪನಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು. ಅರಮನೆ ಕಂಪನಿಯ ನೆನಪುಗಳು ಎಂಎಲ್ ಬಸವಣ್ಣ ಅವರ ಧ್ವನಿಯಲ್ಲಿ. ಇದು 1966 ಧ್ವನಿ ಮುದ್ರಣ.
2: ಚಾಮರಾಜ ಒಡೆಯರ್, ಹಿಂದಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್

ಕಾಲದಲ್ಲೇ ಕಂಪನಿ ಪ್ರಾರಂಭವಾಯಿತು. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತು ಇವರುಗಳಿಂದ ರಚನೆಯಾದಂತಹ ನಾಟಕಗಳನ್ನು ಅರಮನೆಯಲ್ಲಿ ಆಡುವುದಕ್ಕೆ ಏರ್ಪಾಡು ಮಾಡಿದರು. ಆಗ ಈಗಿನ ಕಾಲದಂತೆ ನಾಗರಿಕತೆ ಅಷ್ಟು ಇಲ್ಲದಿದ್ದರಿಂದ ಬರೀ ಸೀಮೆಣ್ಣೆ ದೀಪಗಳಲ್ಲಿ ಮಾಡುತ್ತಾ ಆ ನಾಟಕಗಳನ್ನು ಆಡ್ತಾಯಿದ್ರು. ಮತ್ತು ಅರಮನೆಗೆ ಸೇರಿದಂತೆ ಕರಿಕಲ್ ತೊಟ್ಟಿ ಎಂಬ ಭಾಗದಲ್ಲಿ ಒಂದು ನಾಟಕ ಶಾಲೆ ಇದೆ. ಈ ನಾಟಕ ನೋಡೋದಕ್ಕೋಸ್ಕರವಾಗಿ ಶ್ರೀಮನ್ ಮಹಾರಾಜರು, ರಾಣಿವಾಸದವರು, ರಾಜಪರಿವಾರದವರು, ಮುಖ್ಯಾಧಿಕಾರಿಗಳು ಎಲ್ಲರೂ ನಾಟಕ ನೋಡೋದಕ್ಕೋಸ್ಕರ ಅದೇ ಮಾಡಿಸ್ತಿದ್ರು. ಅರಮನೆ ಪಂಡಿತರುಗಳಿದ್ರು, ಅವರುಗಳೇ ಅದನ್ನು ರಚನೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 30-35 ನಾಟಕಗಳಿತ್ತು. ಅದರಲ್ಲಿ ಮುಖ್ಯವಾದವು ಶಾಕುಂತಳ, ರತ್ನಾವಳಿ, ಹರಿಶ್ಚಂದ್ರ, ಚಾರುದತ್ತ, ಪ್ರತಾಪ್ ಸಿಂಹ ಚರಿತ್ರೆ, ವೇಸಿಂಹ ಚರಿತ್ರೆ, ರುಕ್ಮಾಂಗ ಚರಿತ್ರೆ, ಮಕರಂದಿಕಾ ಪ್ರಣಯ, ಮಂದಾರವಲ್ಲಿ ಪ್ರಣಯ, ದ್ರೌಪದಿ ಸ್ವಯಂವರ, ವಿರಾಟ್ ಪರ್ವ ಇತ್ಯಾದಿ ನಾಟಕಗಳೆಲ್ಲ ನೀತಿ ಬೋಧಕನೆ ಬೋಧವಾದ ನಾಟಕಗಳು ಮತ್ತು ಪುರಾಣ ಪ್ರಸಿದ್ಧವಾದ ನಾಟಕಗಳು, ಚರಿತ್ರಕ್ಕೆ ಅರ್ಹವಾದಂತಹ ನಾಟಕಗಳನ್ನು ಮಾತ್ರ ಆಡ್ತಿದ್ರೆ ಹೊರತು ಈ ನಾಗರಿಕತೆಯ ನಾಟಕಗಳು, ಸಾಮಾಜಿಕವಾದ ನಾಟಕಗಳನ್ನು ಆಡ್ತಾ ಇರಲಿಲ್ಲ. MD ಸುಬ್ಬಣ್ಣನವರು ಎಂಬುವರು ಮುಖ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಅವರ ಬಳಿಕ ಗಾನ ವಿಶಾರದ ಬಿಳಾರಂ ಕೃಷ್ಣಪ್ಪನವರು ಅಲ್ಲಿ ರಾಜಪಾತ್ರವನ್ನು ಮಾಡುತ್ತಿದ್ದರು. ಅವರು ರಾಜಪಾತ್ರವನ್ನು ಮಾಡುವುದಲ್ಲದೆ ಕೆಲವು ಹಾಸ್ಯರಸ ಪ್ರಧಾನವಾದ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು. MD ಸುಬ್ಬಣ್ಣನವರು ಆದ ಬಳಿಕ ಬಿಳಾರ ಕೃಷ್ಣಪ್ಪನವರು ಮ್ಯಾನೇಜರ್ ಆದರು. ಸಂಧಾನ ಲಕ್ಷ್ಮೀಪತಿ ಶಾಸ್ತ್ರಿಗಳಾದರು. ಆಮೇಲೆ ಚಿಕ್ಕರಾಮ್ ರಾಯರು. ಹೀಗೆ ಪ್ರತಿಯೊಬ್ಬರಿಗೂ ಸಂಬಳ, ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರಧಾರಿಗಳಿಗೆ ಮತ್ತು ವಾದ್ಯಗಾರರಿಗೆ ಅರಮನೆಯಿಂದ ಖಾಯಂ ಸಂಬಳ ಕೊಡ್ತಾ ಇದ್ರು. ಕೆಲಸಗಾರರಿಗೂ ಸಹ ಸಂಬಳವಿತ್ತು. ತ್ರಿಪಾತ್ರವನ್ನ ಪುರುಷರೇ ಮಾಡಬೇಕಾಗಿತ್ತು. ಆ ಸಂಜೆ 6:30 ನಾಟಕ ಪ್ರಾರಂಭವಾಗಬೇಕಾಗಿತ್ತು. ಆ ಕಾಲಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗುವುದು, ಎಲ್ಲರೂ ನಿಶ್ಶಬ್ದವಾಗಿರಬೇಕಾಗಿತ್ತು. ರಾಜಸ್ಥಾನಕ್ಕೆ ತಕ್ಕಂತೆ ರಾಜಮರ್ಯಾದೆಯೊಡನೆ ಪ್ರತಿಯೊಂದು ನಡೀತಾ ಇತ್ತು. ಶ್ರೀಮನ್ ಮಹಾರಾಜರು ದಯಮಾಡಿಸಿದ ತಕ್ಷಣ ಪರಾಕ್ ಹೇಳಿದ ಮೇಲೆ ಕಂಪನಿಯ ಮುಖ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರಿಗೆ ಫಲತಾಂಬೂಲ ಮತ್ತು ಹಾರ ಸಮೇತವಾಗಿ ನಾಟಕದ ಕಥಾಸಾರಾಂಶವನ್ನು ಒಪ್ಪಿಸುತ್ತಿದ್ದರು. ಶ್ರೀಮನ್ ಮಹಾರಾಜರನ್ನು ತೆಗೆದುಕೊಂಡು ನಾಟಕ ನೋಡೋದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ನಾಂದಿ ವೃತ್ತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವಳ್ ಮಂಡಿಸಿ ಚಕ್ರಪೀಠ

ಈ ರೀತಿಯಾಗಿ ನಟಿ ಮತ್ತು ಸೂತ್ರಧಾರಿಂದ ನಾಟಕ ಪ್ರಾರಂಭವಾಗ್ತಿತ್ತು. ಮಂಗಳವಾಗುವ ಪೂರ್ತಿ ಮಹಾರಾಜರು ಎದ್ದು ನಿಂತು ಮರ್ಯಾದೆಯಿಂದ ಭಕ್ತಿಯಿಂದ ಮಂಗಳಗಳು ಹೇಗಿತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಪಾಲಿಸ್

0: ಧೀರ ಹೋ ಭೀಮಾನಸ ಚೋರ ವರ ಜಲಧಿ ಕೃಪ ವಿಹಾರ ಕೃಷ್ಣ ಪ್ರಭುವರ ನಮಿತ ಚರಣ ಗುಣಸಾರ ಪಾಲಿಸು ಶೌರ್ಯನವ ವೈ. ಹಿಂದೆ ಪುಟಾರಿ ಶಾಸ್ತ್ರಿಗಳನ್ನೊಬ್ರು ವಿನೋದ ಪ್ರಿಯರು ವಿನೋದ ಪಾತ್ರಧಾರಿಗಳು ಒಬ್ಬರಿದ್ರು. ಅವರು ಒಂದು ದಿವಸ ಅರಮನೆಯಲ್ಲಿ ನಾಟಕಗಳೆಲ್ಲ ಆಗಿ ಎಲ್ಲರೂ ಸಭಾ ಸ್ಥಾನದಲ್ಲಿ ಮಲಗಿದ್ದಾಗೆ ಶ್ರೀಮನ್ ಮಹಾರಾಜರು ಬೆಳಗ್ಗೆ ಬರೋ ಪದ್ಧತಿ ಇತ್ತಂತೆ. ಆಗ ಇವರೆಲ್ಲ ಓಹೋ ಇನ್ನೂ ಮಲಗಿದ್ದಾರೆ ಇದೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ಹೇಳೋಕೆ ಮುಂಚೆ ಒಬ್ಬರು ಪುರೋಹಿತರು ಅವ್ರ ಮನೆಯಿಂದ ಬಹಳ ವಿಶೇಷವಾಗಿ ಒಂದು ತಿಂಡಿ ತೆಗೆದುಕೊಂಡು ಬಂದು ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತಂದು ಇಟ್ಟಿದ್ರು. ಆದ್ರೆ ಇವರೆಲ್ಲ ಮಲಗಿದ್ದರಿಂದ ಅದೇ ಸಭಾಸ್ಥಾನದಲ್ಲಿ ಅದಿಟ್ಟು ಮೇಲೆ ಮುಚ್ಚಿಬಿಟ್ಟು ಇವರು ಮರೆಯಾಗಿದ್ರು. ಮಹಾರಾಜರು ಬಂದಾಗ ನೀವು ಇದನ್ನು ತೆಗೆದು ಕೊಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜರು ಬಂದರು. ಬಂದ ತಕ್ಷಣ ಮೇಲೆ ಅದನ್ನು ತೆಗೆದು ಕೊಡೋಣ ಅಂತ ಕೊಟ್ಟರು. ಅದರಲ್ಲಿ ಏನು ಇರಲಿಲ್ಲ,
1: ತಟ್ಟೆ ಎಲ್ಲ ಖಾಲಿ
0: ಇತ್ತು. ಆಗ ಅವರು ಗಾಬರಿಯಾಗಿ ನಡುಗ್ತಾ ನಿಂತುಕೊಂಡ್ರು. ಆಮೇಲೆ ಇದು ಯಾರು ತಿಂದರು ಏನು ಅಂತ ಮಹಾರಾಜರು ಕೇಳಿದ್ರು. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ್ರು. ಯಾರು ತಿಂದಿದ್ದೀರಿ ಅಂದರು. ಯಾರು ಮಾತನಾಡಲಿಲ್ಲ. ಈ ಪುಟಾರಿ ಶಾಸ್ತ್ರಿಗಳು ಮಧ್ಯದಲ್ಲಿ ಎದ್ದು ಅದನ್ನು ತಿಂದು ಮಲಗಿಬಿಟ್ಟಿದ್ರಂತೆ. ಆಗ ಮಹಾರಾಜರು ಯಾರು ತಿಂದ್ರಿ ಅಂತ ಹೇಳಿದ್ರೆ ಯಾರು ಮಾತನಾಡದೇ ಇದ್ದರಿಂದ ಪತ್ತೆ ಮಾಡೋ ಉದ್ದೇಶವಾಗಿ ಇದನ್ನು ಯಾರು ತಿಂದಿದ್ದಾರೆ ಅವರಿಗೆ ಒಂದು ಗೂಡೆ ತಿಂಡಿ ಮತ್ತು ಬಹುಮಾನ ಕೊಡುತ್ತೆ, ಯಾರು ತಿಂದಿದ್ದೀರಿ ಹೇಳಿ ಅಂತ ಕೇಳಿದ ತಕ್ಷಣ ಪುಟಾರಿ ಶಾಸ್ತ್ರಿಗಳು ನಾನು ತಿಂದಿದ್ದೀನಿ ಅಂತ ಹೇಳಿದ್ರಂತೆ. ಮಹಾರಾಜರು ಬಹಳ ವಿನೋದ ಪಟ್ಟರಂತೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಅಡಿ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಗೊಳ್ಳಲು

ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ವಿಶ್ವದಾದ್ಯಂತ ಎಬೋಲಾ ಆತಂಕ ಎದುರಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ರೈತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನ ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿ ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಅನುರಾಧ ಭಟ್ ಮತ್ತು ಕಾರ್ತಿಕ್ ಅವರು ಹಾಡಿದ ಥರ್ಡ್ ಕ್ಲಾಸ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದಾಗಿತ್ತು. ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಪ್ರಕಾಶ್ ಬೆಳವಾಡಿ ಅವರ ನೆನಪು.
1: ಆಕಾಶವಾಣಿ
2: ಆಕಾಶ ಬುಟ್ಟಿ

0: ಪ್ರೀತಿಯ ಕೇಳುವರೇ ನಮಸ್ಕಾರ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಈ ದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ.
1: ನನಗೆ ತುಂಬಾ ಪ್ರೀತಿಯಾದ ಒಂದು ವಿಷಯ ಅಂದ್ರೆ ನನಗೆ ಆಲ್ ಇಂಡಿಯಾ ರೇಡಿಯೋ. ನಾನು ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ ಸುಧಾ, ನಮ್ಮ ತಾಯಿ, ನಾವು ರೇಡಿಯೋ ಫ್ಯಾನ್ಸ್. ನಾವು ಯಾವಾಗೂ ರೇಡಿಯೋ ಕೇಳ್ತಾ ಇದ್ವಿ. ಎಲ್ಲೇ ಆಟ ಆಡ್ತಾ ಇದ್ರು ನಾವು ನಂದನ ಬೃಂದಾವನ ಅಂದ್ರೆ ಓಡ್ ಬಂದ್ಬಿಡ್ತಿದ್ವಿ ಕೇಳೋದಕ್ಕೆ. ಚಿಕ್ಕ ವಯಸ್ಸಿಂದ ನನಗೆ ಎಲ್ಲ ರಾಜ್ಕುಮಾರ್ ಹಾಡುಗಳು, ನಾನು ನನ್ನ ಹೆಂಡತಿ ಮನೆಯಲ್ಲಿ ಎಲ್ಲ ರಾಜ್ಕುಮಾರ್ ಹಾಡುಗಳು, ಎಲ್ಲ ಕನ್ನಡ ಹಳೇ ಹಾಡುಗಳು, ನೀರಿನಲ್ಲಿ ಅಲೆ ಉಂಗರಿಂದ ಎಲ್ಲ ಹಾಡು ಬರುತ್ತೆ ನಮಗೆ. ನಾವು ರೇಡಿಯೋಯಿಂದನೇ ಕಲ್ತಿದ್ದು. ನಮಗೆ ಜಗತ್ತು ಅರಿವಿಗೆ, ನಮ್ಮ ಅರಿವಿಗೆ ಬಂದಿದ್ದೆ ರೇಡಿಯೋಯಿಂದ. ಆಯ್ತಾ, ನನ್ನ ಫೇವ್ರೆಟ್ ಈಗಲೂ ಚಾನೆಲ್ ಅಂದರೆ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ. ಅದರಲ್ಲೂ ನಾನು ವಿವಿಧ ಭಾರತಿ ಏನಾದ್ರು ಸಿಗೋ ಅಂದರೆ ವಿವಿಧ ಭಾರತಿ ಹಾಕೊಂಡಿರ್ತೀನಿ. ಆಯ್ತಾ, ನ್ಯೂಸನ್ನು ನಾನು ಬರೀ ರೇಡಿಯೋಯಿಂದನೇ ಮೊದಲು ಕೇಳ್ತಾ ಇದ್ದೆ. ಈಗ ಬೇರೆ ಬೇರೆ ಕಡೆ ನ್ಯೂಸ್ ಬರುತ್ತೆ, ಆದರೂ ನನಗೆ ಆಲ್ ಇಂಡಿಯಾ ರೇಡಿಯೋಲಿ ನ್ಯೂಸ್ ಬರೋ ಥರ ನನಗೆ ಬೇರೆ ಕಡೆ ಬರಲ್ಲ ಅಂತ ಅನ್ಸುತ್ತೆ ಈಗಲೂ. ಆದರೆ ಅದು ಗೌರ್ಮೆಂಟ್ ಕಂಟ್ರೋಲ್ ಇರೋದ್ರಿಂದ ಅದು ಎಲ್ಲಾನು ಹೇಳೋದಕ್ಕಾಗಲ್ಲ, ಅದನ್ನು ಒಪ್ಕೋತೀನಿ ನಾನು. ಬಟ್ ನ್ಯೂಸ್ ಬೇರೆ ಥರ ಬರೋಕ್ಕೆ ನಮ್ಗೆ ಸಾಧ್ಯ ಇದೆ. ರೇಡಿಯೋದು ನಿಮಗೊಂದು ಹೇಳ್ತೀನಿ, ಯಾರು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಎಂ ಟಿ ವಿ ಅವರ ಮೊದಲ ಹಾಡು ಮಾಡಿದ್ದು, ಒಂದು ವಿಡಿಯೋ ಅವರು ತೋರಿಸಿದ್ದು. ರೇಡಿಯೋ ಕಾಲ ಮುಗೀತು, ಈಗ ಇದು ಎಂ ಟಿ ವಿ ಇದು ವಿಡಿಯೋ ಕಾಲ ಬಂದಿದೆ ಅನ್ನೋ ಥರದ್ದು ಹಾಡು ಮಾಡಿದ್ರು ಅಂತ ಅವ್ರು ಮೊದಲು ಮಾಡಿದ್ದು. ರೇಡಿಯೋ ಇನ್ನೂ ಇದೆ, ಆದರೆ ಈ ವರ್ಷ

ಡಿಸೆಂಬರ್ ಕಡೆಯಲ್ಲಿ ಎಂ ಟಿ ವಿ ಕ್ಲೋಸ್ ಆಗುತ್ತೆ, ರೇಡಿಯೋ ಇನ್ನೂ ಇದೆ. ಇನ್ನೊಂದು ಹೇಳ್ತೀನಿ, ಆಗಿಂದ ಈಗ ನಿಮ್ಮ ಚಾನೆಲ್ಗಳು ಜಾಸ್ತಿ ಆಗಿದೆ ರೇಡಿಯೋದು, ಆಯ್ತಾ? ಅದು ನಾನು ಎಷ್ಟೇ ಒಂದು ಆಲ್ ಇಂಡಿಯಾ ರೇಡಿಯೋ ಅದು ಒಂಥರದ್ದು ಮನೋಪಲಿ ಇತ್ತು ಅಂತ ಹೇಳಿದ್ರು, ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ಭಾಷೆಗಳಿಗೂ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಆ ಭಾಷೆಯಲ್ಲಿ ಡೈಲೆಕ್ಟ್ಸ್ಗೂ ಒಂಥರದ್ದು ರೆಪ್ರೆಸೆಂಟೇಷನ್ ಕೊಡೋ ಥರ ದುಡ್ಡನ್ನು ಯೋಚನೆ ಮಾಡಿದೆ, ದೇಶವನ್ನು ಯೋಚನೆ ಮನಸ್ಸಿನಲ್ಲಿಟ್ಕೊಂಡು ದೇಶದ ಜನತೆ ದೇಶದ ಪ್ರತಿಭೆ ಅದು ಅದರ ಮತ್ತೆ ಅದರ ವೈವಿಧ್ಯತೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಮಾಡ್ತಾ ಇದ್ದಿದ್ದು ಆಗೂ ಅಷ್ಟೇ ಈಗೂ ಅಷ್ಟೇ, ಅಂದರೆ ಆಕಾಶವಾಣಿ ಮುಂದೆ ಇದ್ದಿದ್ದು. ಆಗಿದ್ದ ಭಾರತಕ್ಕೆ ಆಕಾಶವಾಣಿ ಇಲ್ದಿದ್ರೆ ಅಪಾಯ ಆಗಿರೋದು, ಯಾಕೆಂದ್ರೆ ಒಂದು ಅನಿವನ್ ಆಗಿ ರೆಪ್ರೆಸೆಂಟೇಷನ್ ಆಗಿರೋದು, ಅದು ಒಂದು. ಆದ್ರೂ ಹಿಂದಿ ಹೇರಿಕೆ ಇತ್ತು, ಅದೊಂದು ಬಿಟ್ಟರೆ ಇನ್ನೂ ಇನ್ನು ಮಿಕ್ಕಿದ್ದೆಲ್ಲ ರೀತಿಯಲ್ಲೂ ಆಕಾಶವಾಣಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡ್ತಾರೆ ಇತ್ತು. ಅದಕ್ಕಾಗಿ ನಮ್ಮ ಸಿನಿಮಾಗಳ ಬಗ್ಗೆ ನಮಗೂ ಅರಿವು ಬರ್ತಾ ಇದ್ದಿದ್ದು ಅದಕ್ಕೆ. ಎರಡನೇದು, ನಿಮ್ಮಲ್ಲಿ ಯಾರು ಹೇಳ್ತಾರೋ ಇದು ಗೊತ್ತಿಲ್ಲ, ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಪ್ಲೇಡ್ ಎ ಯುನೀಕ್ ಕಾಂಟ್ರಿಬ್ಯೂಟರಿ ಪಾರ್ಟ್ ಇನ್ ಯುನೈಟಿಂಗ್ ಇಂಡಿಯಾ. ಓಕೆ, ನಿಮಗೊಂದು ಸ್ಟೋರಿ ಹೇಳ್ತೀನಿ. ಇವರು ಆಶಾ ಭೋಸ್ಲೆ ಅವರು ಪ್ರಾಣ್ ಜಾಯ ಪರ್ ಪಚನ್ನ ಚಾಯ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದರು, ಅದು ಅದನ್ನು ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದು ಒಪಿನಯ್ಯರ್. ಒಪಿನಯ್ಯರು ಮತ್ತು ಆಶಾ ಭೋಸ್ಲೆ ಅವರಿಗೆ ಒಂದು ಸಂಬಂಧ ಇತ್ತು, ತುಂಬ ವರ್ಷ ಒಟ್ಟಿಗೆ ಇದ್ದರು ಅವರು. ಅದೇನು ಜಗಳ ಆಗಿ ಆ ಸಿನಿಮಾದ ಟೈಮಲ್ಲಿ ಅವರು ಸಪರೇಟ್ ಆಗಿಬಿಟ್ರು. ಆವಾಗ ಇವು ಆ ಹಾಡು ಹೇಳಬೇಕಾದ್ರೆ ಆ್ಯಕ್ಚುಲಿ ಆ ಲಿರಿಕ್ಸಲ್ಲಿ ಬರ್ತೆ, ನಮ್ಮ ಕಾಶನ ಹೋತೆ ಹಮ್ಕೆ ಜುದಾಯಿ, ನಮ್ಮಿಬ್ಬರ ಸಪರೇಷನ್ ಆಗೋದಾಗಿದ್ದರೆ ಇಂಥ ಭಾವನೆ ನನಗೆ ಬರ್ತಿರಲಿಲ್ಲ ಅನ್ನೋರು. ಆ ಲೈನ್ ಹೇಳ್ತಾ ಸ್ಟುಡಿಯೋದಲ್ಲಿ ಅಳ್ತಾ ಹೇಳೋರಂತೆ ಆ ಲೈನನ್ನು ಅವರು. ಆ ಸಾಂಗನ್ನ ಅವ್ರ ಪ್ರೊಡ್ಯೂಸರ್ ಇಷ್ಟಪಡಲಿಲ್ವೋ ಅಥವಾ ಈ ಸಪರೇಷನ್ ಆಗಿದ್ದರಿಂದ ಆಶಾ ಅವ್ರು ಇಷ್ಟಪಡಲಿಲ್ವೋ ಅದು ಸಿನಿಮಾದಲ್ಲಿ ಇರಲಿಲ್ಲ ಅದು, ಆಯ್ತಾ? ಬಟ್ ದಟ್ ಸಾಂಗ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಿಟ್ ಆಗಿಬಿಟ್ಟಿತ್ತು, ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಅವ್ರಿಗೆ 5ನೇ ಸಲಿನೋ 6ನೇ ಸಲಿನೋ ಆ ಸಾಂಗಿಗೆ ಆಶಾ ಅವ್ರಿಗೆ ಬಂತು. ಚೈನ್ ಸೆ ಹಮ್ಕೊ ಕಭಿ ಆಪ್ನೆ ಜೀನೆ ನಾ ದಿಯಾ, ಅದು ಸಾಂಗು.

0: ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಇದ್ರೆ ಐ ಡೋಂಟ್ ಥಿಂಕ್ ಇಂಡಿಯಾ ವುಡ್ ಹ್ಯಾವ್ ಬಿನ್ ಆಸ್ ಯುನೈಟೆಡ್ ಆಸ್ ಇಟ್ ಕುಡ್ ಬಿಕಮ್ ಲೇಟರ್. ಅಂಡ್ ಆಲ್ ಇಂಡಿಯಾ ರೇಡಿಯೋ ಯುನೀಕ್ ಕಾಂಟ್ರಿಬ್ಯೂಷನ್ ನಮಗೂ, ಒಂದು ಕೇಂದ್ರ ಸರ್ಕಾರಕ್ಕೂ ನಮಗೂ, ದೆಹಲಿಗೂ ನಮಗೂ, ಮತ್ತೆ ಭಾರತ ಅನ್ನೋ ಒಂದು ಪರಿಕಲ್ಪನೆಗೂ ಕೊಂಡಿ ಇದ್ದದ್ದು ಆಕಾಶವಾಣಿ. ಅದು ತುಂಬಾ ದೊಡ್ಡದು, ಅದನ್ನ ಆಕಾಶವಾಣಿನೂ ಮರಿಬಾರದು ಅಂತ ನಾನು ಹೇಳ್ತೀನಿ.
1: ಸುಷ್ಮಾ ಸ್ವರಾಜ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದಾಗ ನೀವು ಅವರನ್ನ ಒಂದು ದೀರ್ಘ ಸಂದರ್ಶನ

0: ದರ್ಶನ ಮಾಡಿ ಅದು ಇಡೀ ಎರಡು ಪೇಜ್ ಸ್ಪ್ರೆಡ್ ಇದರಲ್ಲಿ ಬಂತು ಅನ್ನೋದು. ಆಗ ಪ್ರಸಾರ ಭಾರತೀಯ ಒಂದು ಕಲ್ಪನೆ ಗರಿಗೆದರುತ್ತಾ ಇದ್ದ ಕಾಲ. ಈ ಹಿನ್ನೆಲೆಯಲ್ಲಿ ಪ್ರಸಾರ ಭಾರತಿ ಒಂದು ಸ್ವಾಯತ್ತ ಸಂಸ್ಥೆ ಮಾಡಿದ ಪರಿಕಲ್ಪನೆ ಏನಿತ್ತು, ಅದು ನೆನಪಿದ್ದರೆ ಒಂಚೂರು ಏನಾದರೂ ಹೇಳ್ಬೋದಾ ಸರ್?
1: ನೋಡಿ, ನಾನು ಅವಾಗ ನಾನು ಹೋಗಿರ್ಲಿಲ್ಲ ಫಸ್ಟ್. ಅಯ್ಯೋ, ನಾನೇನ್ ಮಾಡಿದೆ, ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಿದ್ದ ಬಿಸ್ನೆಸ್ ಸೆಕ್ಷನ್ ಅಲ್ಲಿ ಇದ್ದ ಒಬ್ಬ ರಿಪೋರ್ಟರ್ಗೆ, ಬಿಸ್ನೆಸ್ ಹೆಡ್ ಆಗಿದ್ದ ಅವನು, ನಾನು ಅವ್ರಿಗೆ 13 ಪ್ರಶ್ನೆಗಳನ್ನ ಬರ್ಕೊಟ್ಟೆ ಅವ್ರನ್ನ ಕೇಳೋದಿಕ್ಕೆ. ಅವನು ಬೆಂಗಾಲಿನೂ ಅಸ್ಸಾಂ ಹುಡುಗನೋ ಅವನು. ಅವನು ಹೋಗಿ ಸುಷ್ಮಾ ಸ್ವರಾಜ್ ಅವ್ರನ್ನ ಭೇಟಿಯಾಗಿ ಪ್ರಶ್ನೆಗಳನ್ನ ಕೇಳಿದಾನು ಅವನು. ಅವ್ರು 2-3 ಪ್ರಶ್ನೆ ಆದ್ಮೇಲೆ ಅವ್ರು ತುಂಬಾ ಚುರುಕವರು, ಯಾರಪ್ಪ ನಿನಗೆ ಈ ಪ್ರಶ್ನೆ ಎಲ್ಲ ಕೇಳಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಅವನಿಗೆ ಗೊತ್ತಾಗಿಲ್ಲ ಪ್ರಶ್ನೆ ಅರ್ಥ ಅಂತ. ಇಲ್ಲ, ಅವನು ನಾನಲ್ಲ ಮೇಡಮ್, ನಮ್ಮ ಸೀನಿಯರ್ ಬರ್ಕೊಂಡು ಅವ್ರಿಗೆ ಬರಕ್ಕೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಮೀಟ್ ಮಾಡಿದೆ ಅವ್ರನ್ನ. ಅವ್ರು ಹೇಳಿದ್ರು, ನನಗೆ ಪೂರ್ತಿ ಅರ್ಥ ಆಗಲ್ಲ ಇದು, ನಾನು ಒಪ್ಕೋತೀನಿ ನಾನು, ಆದರೆ ನಿಮ್ಮಂಥವ್ರು ನಮ್ಮ ಗೈಡಿಂಗ್ ಕೌನ್ಸಿಲ್ ಇದರಲ್ಲಿ ಪ್ಯಾನಲಲ್ಲಿ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದಿಲ್ಲ, ನಾನು ಜರ್ನಲಿಸ್ಟ್ನ ಇರಲ್ಲ ಅಂದೆ. ಮತ್ತೆ ಅವರು ಒಂದೊಂದಾಗಿ ಪ್ರಶ್ನೆಗಳ ಆನ್ಸರ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ಕೆಲವು ಹೇಳ್ತೀನಿ ನಿಮಗೆ. ನಾವು ಇಷ್ಟೊಂದು ಜನನ್ನ ಇಟ್ಕೊಂಡು ಪ್ರಸಾರ ಭಾರತಿನ ಒಂದು ಕಾರ್ಪೊರೇಷನ್ ಆಗಿ ರನ್ ಮಾಡೋ ಥರದ್ದು ಇದ್ರೆ, ನಾವು ಅದು ಯಾವ್ದು, ಇವಾಗ ದೂರದರ್ಶನ್ ಅಂತಿತ್ತು, ಆಲ್ ಇಂಡಿಯಾ ರೇಡಿಯೋ ಅಂತಿತ್ತು, ಅದನ್ನೆಲ್ಲ ಸೇರಿ ಒಂದು ಪ್ರಸಾರ ಭಾರತಿ ಅಂತ ನಾವು ಮಾಡೋದಿದ್ರೆ, ನಾವು ಅಷ್ಟು ದೊಡ್ಡ ಕಾರ್ಪೊರೇಷನ್ ಅನ್ನ ಒಂದು ಕಾರ್ಪೊರೇಟೈಸ್ ಮಾಡಿದ್ರೆ ಒಂದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ತರದಾಗಬೇಕಾಗತ್ತೆ. ನಾವು ಹಂಗೆ ಅದನ್ನು ಗ್ರೋ ಮಾಡೋದಕ್ಕಾಗಲ್ಲ, ಜನ ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗಲ್ಲ. ದೇರ್ ವಾಸ್ ಎ ವೇ ಟು ಕಾರ್ಪೊರೇಟೈಸ್ ದಿಸ್ ಅಂಡ್ ಮೇಕ್ ಮನಿ, ಬಟ್ ಪ್ರಸಾರ ಭಾರತಿ ಶುಡ್ ನಾಟ್ ಗೆಟ್ ಇನ್ ಟು ಪ್ರೊಡಕ್ಷನ್. ವಾಟ್ ಹ್ಯಾಪನ್ಸ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಿಲ್ ಡೆವಲಪ್. ಇಫ್ ಯು ಆರ್ ಎ ಪ್ರೊಡಕ್ಷನ್ ಹೌಸ್ ಆಲ್ಸೋ, ಚಾನೆಲ್ ಅಂಡ್ ಎ ರೆಗ್ಯುಲೇಟಿಂಗ್ ಅಥಾರಿಟಿ, ಬಿಡಿಎ ತರ ಆಗ್ಬಿಡುತ್ತೆ. ಬಿಡಿ ಇಸ್ ಆಲ್ಸೋ ವಿಲ್ ಡು ಕನ್ಸ್ಟ್ರಕ್ಷನ್, ಬಿಡಿ ಆಲ್ಸೋ ವಿಲ್ ಪ್ಲಾನಿಂಗ್, ಅಂದ್ರೆ ಇಟ್ಸ್ ಎ ಕಾಂಟ್ರಡಿಕ್ಷನ್. ಅದು ಆ ಪ್ರಿನ್ಸಿಪಲ್ ತಪ್ಪು. ಆ ಇದರಲ್ಲಿ ಅವರು ಹೇಳಿದ್ರು, ನಾವು ಆದಷ್ಟು ಅದನ್ನು ರೆಗ್ಯುಲೇಟರಿ ಆಗಿ ಮಾಡ್ತೀವಿ, ವಿ ವಿಲ್ ರನ್ ಇಟ್ ವಿತ್ ಸ್ಕೆಲಿಟಲ್ ಸ್ಟಾಫ್ ಫಾರ್ ಸೆಕ್ಯೂರಿಟಿ ಫಾರ್ ದ ನೇಷನ್. ವಿ ನೀಡ್ ದಿಸ್ ಅಂಡ್ ವಿ ನೀಡ್ ಇಟ್ ಫಾರ್ ನ್ಯೂಸ್, ಕರೆಂಟ್ ಅಫೇರ್ಸ್ ಅಂಡ್ ಫಾರ್ ಇಂಪಾರ್ಟಿಂಗ್ ಇಂಪಾರ್ಟೆಂಟ್ ಪಬ್ಲಿಕ್ ಇಂಟ್ರೆಸ್ಟ್ ಮೆಸೇಜಸ್, ಅಂದರೆ ವ್ಯಾಕ್ಸಿನೇಷನ್ ಇರ್ಬೋದು, ಚೈಲ್ಡ್ ಮಾರ್ಟಾಲಿಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಇಂಥದ್ದು ಮಾಡೋದಕ್ಕೆ ಇಟ್ಕೋಬೇಕು. ಬಟ್ ಅದರ್ ಕಾರ್ಪೊರೇಟ್ ಕಮರ್ಷಿಯಲ್ ಆಕ್ಟಿವಿಟಿ ವಿ ಶುಡ್ ಗೆಟ್ ಔಟ್ ಆಫ್ ಅನ್ನೋ ಪ್ರಿನ್ಸಿಪಲ್ ಇದೆ ಅಂತ ಅವರು ಆವಾಗ ಹೇಳಿದ್ರು.
0: ಈಗ ಈ ನಮ್ಮ ಸಂದರ್ಶನವನ್ನ ಸುಖಾಂತ್ಯಗೊಳಿಸುವುದು ಹೇಗೆ?
1: ನಾವು ಆಕಾಶವಾಣಿ, ಪ್ರಸಾರ ಭಾರತಿ, ಈ ಸಂಸ್ಥೆ ಸಂಘಟನೆಗಳಿಗೆ, ಆಕಾಶವಾಣಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಹೇಳಿ, ಅದು ನಮ್ಗೆ ಕೊಟ್ಟಿರುವ ಕೊಡುಗೆಯನ್ನ, ನಮ್ಮ ಬಾಲ್ಯದಲ್ಲಿ ನಾವು ಯುವಕರಾಗಿದ್ದಾಗ, ಈಗಲೂ ಆಗಾಗ ನಮಗೆ ಕೊಡುವ ಸುಖವನ್ನು, ನಮಗೆ ಭಾರತೀಯತೆಯನ್ನು ನಮ್ಮಲ್ಲೇ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನ ಆಗಿರೋದ್ರಿಂದ ಅದು ಚಿರಕಾಲ ಉಳಿಯಲಿ. ಅದು ಅದರಿಂದ ನಮಗೆ ಮನರಂಜನೆ ಆಗಲಿ, ವಿಚಾರ ತಿಳಿಯಲಿ, ನಮಗೆ ನಾವು ಅಂತ ಅನಿಸ್ತಾನೆ ಇರಲಿ ಅಂತ ಹೇಳಿದ್ರು.
0: ತುಂಬಾ ಸಂತೋಷ ಸರ್. ನಿಮಗೆ ಎಷ್ಟೊಂದು ತೊಂದರೆಗಳು ಇದ್ದವು, ಆದರೆ ಈ ಎಲ್ಲದರ ನಡುವೆ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದೀರಿ, ನಿಮಗೆ ಸಾವಿರ ಸಾವಿರ ನಮನಗಳು. ನಮಸ್ಕಾರ ಸರ್.
1: ನಮಸ್ಕಾರ.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ, ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ಆಕಾಶವಾಣಿ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೆಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನುಂ ದೈವ ಬಿಡದು. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನುಂ ದೈವ ಬಿಡದು. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನಬೇಡ ಮಂಕುತಿಮ್ಮ. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನಬೇಡ ಮಂಕುತಿಮ್ಮ.

ಬದುಕಿನಲ್ಲಿ ವ್ಯರ್ಥ ಹೋರಾಟಕ್ಕೆ ಫಲ ಸಿಕ್ಕದು. ದೈವವು ಮಾತ್ರ ತನ್ನ ಇರಾದೆಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡುತ್ತದೆ. ಎಲ್ಲ ಜಾಗವೂ ಕೊಳಕಾಗಿದೆ, ಈ ಬದುಕಿಗೆ ತರ್ಕವಿಲ್ಲ ಎನ್ನಬಾರದು. ಏಕೆಂದರೆ ಬದುಕಿನ ಸ್ವರೂಪವೇ ಅಂತಹದು. ಬದುಕು ಅನ್ನೋದು ಮತ್ತೆ ಮತ್ತೆ ಡಿ ವಿ ಜಿ ಹೇಳೋ ಹಾಗೆ ಒಂದು ಹೋರಾಟ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಅನ್ನೋದು ಒಂದು ಕವಿವಾಣಿ. ಬದುಕಿನ ಹೋರಾಟ ಅಂದರೆ ಏನು? ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದದ್ದು, ಈ ಹೋರಾಟ ಅನ್ನೋದು ಯಾವುದರ ವಿರುದ್ಧವಾಗಿಯೋ, ಯಾವುದನ್ನು ಮಣಿಸಬೇಕು ಅನ್ನೋ ಕಾರಣದಿಂದಲೋ ಅನ್ನುವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆದರೆ ಕವಿ ಇಲ್ಲಿ ನಂಬಿಕೊಂಡಿರೋದು, ಬದುಕು ಹೋರಾಟವಾದರೂ ಕೂಡ ಆ ಹೋರಾಟದ ಫಲಾಫಲಗಳು ತನಗೆ ಸೀಮಿತವಾಗಿರೋದಲ್ಲ, ಅದನ್ನು ನಿರ್ಧರಿಸುವಂತಹ ಬೇರೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು. ಮತ್ತು ನಾವು ಹಿಂದಿನ ಅನೇಕ ವ್ಯಾಖ್ಯಾನಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಹಾಗಂದಾಕ್ಷಣ ಮನುಷ್ಯನ ಹೋರಾಟಕ್ಕೆ ಬೆಲೆ ಇಲ್ಲವೇ? ಯಾಕೆಂತಂದರೆ ಫಲಾಫಲಗಳೆಲ್ಲ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ಬಿಡುತ್ತೆ ಅಂತಂದರೆ, ಹಾಗಾದ್ರೆ ನಾನು ಹೋರಾಡಿ ಫಲವೇನು ಅನ್ನುವ ನಿರಾಶೆ ಮೂಡುವುದು ಸಹಜ. ನಮಗೆ ಸಾಮಾನ್ಯ ಬದುಕಿನಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ನನ್ನ ಪ್ರಯತ್ನಕ್ಕಿಂತ ಕಡಿಮೆ ಪ್ರಯತ್ನ ಮಾಡಿರುವ ವ್ಯಕ್ತಿಗೆ ಹೆಚ್ಚು ಸುಲಭವಾಗಿ ಗೆಲುವು ಸಿಕ್ಕುತ್ತೆ, ಆದರೆ ನನಗೆ ಅಷ್ಟೊಂದು ಕಷ್ಟಪಟ್ಟಿದ್ದರೂ ಕೂಡ ಈ ಗೆಲುವು ಸಿಕ್ಕೋದಿಲ್ವಲ್ಲ ಅನ್ನೋಂತಹ ನಿರಾಶೆ ಕಾಡುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕೆಲವು ಕವಿಗಳು ನಮ್ಮನ್ನು ಎಚ್ಚರಿಸಿದ್ದಾರೆ, ನಾವು ತಕ್ಕದಲ್ಲದ ಯಶಸ್ಸನ್ನು ಪಡೆದರೆ ಅದು ನಿಜವಾದ ಯಶಸ್ಸು ಆಗೋದಿಲ್ಲ ಅಂತ. ಅಂದರೆ ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಯಶಸ್ಸು ಬರಬೇಕೋ ಅಂತಹ ಕೆಲಸವನ್ನು ಮಾಡಿ ಪಡೆಯುವ ಯಶಸ್ಸು ಶ್ರೇಯಸ್ಕರವಾದದ್ದೇ ಹೊರತು ಹೇಗೋ ಯಶಸ್ಸನ್ನು ಪಡೆಯುವುದಲ್ಲ. ಯಶಸ್ಸು ಮುಖ್ಯ ಅಲ್ಲ, ಮಾಡುವ ಪ್ರಯತ್ನ ನಮಗೆ ಮುಖ್ಯ. ಬದುಕು ಅನ್ನೋದು ಒಂದು ಪರೀಕ್ಷೆಯೇ ತಾನೇ, ಹೋರಾಟ ಅಂದರೆ ಪರೀಕ್ಷೆಯೇ. ಆ ಪರೀಕ್ಷೆ ಹೇಗಿರಬೇಕು ಅಂತಂದರೆ, ನಾವು ನೇರವಾಗಿ ಹೋಗಿ ಅದನ್ನು ಎದುರಿಸಬೇಕೇ ಹೊರತು ಗುರಿಯನ್ನು ಮುಟ್ಟೋದೇ ಮುಖ್ಯ ಅಲ್ಲ.

ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಕೆಂಡ ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ.

ವಿಧಿ ಬೆಂಕಿಯಂತೆ ಎಲ್ಲವನ್ನೂ ಸುಟ್ಟು ಹಾಕುತ್ತಾ ಯಮನು ಎಲ್ಲವನ್ನೂ ನಾಶ ಮಾಡುತ್ತಾ ಇರುವಾಗ ಆಗುವ ಲಾಭ ಅತ್ಯಲ್ಪ. ಹೀಗಾಗಿದ್ದರೆ ನಡುವೆಯೇ ಬದುಕಬೇಕಾದ ನಮ್ಮದು ಬಂಡವಾಳೇ ಸರಿ, ಬಂದುದೆಲ್ಲವನ್ನೂ ಎದುರಿಸಬೇಕು ಎನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಈ ಬದುಕಿನಲ್ಲಿ ಎಷ್ಟೋ ವೇಳೆ ನಮಗೆ ಕಾಣುವುದು ವಿನಾಶಕಾರಕ ಶಕ್ತಿ. ಆ ವಿನಾಶಕಾರಕ ಶಕ್ತಿ ನಮ್ಮ ಪ್ರಯತ್ನಶೀಲತೆಯನ್ನು ಹಾಳು ಮಾಡ್ತಾ ಇರೋವಾಗ ನಮ್ಮ ಪ್ರಯತ್ನಕ್ಕೆ ಬೆಲೆ ಏನು? ನಮ್ಮ ಪ್ರಯತ್ನ ಸಫಲವಾಗುತ್ತೆಯೇ? ನಾವು ಮಾಡಿದ ಕೆಲಸಕ್ಕೆ ಫಲ ಸಿಕ್ಕುತ್ತೆಯೇ ಅನ್ನುವ ನಿರಾಸೆ ಕವಿಯೋದು ಸಹಜ. ಆದರೆ ಬದುಕಿನ ಸ್ವರೂಪವೇ ಇಂತಹದು ಅಂತ ಹೇಳ್ತಾ ಇದ್ದಾರೆ. ಇಂತಹದು ಅಂದರೆ ಬದುಕಿನಲ್ಲಿ ಮಾಡಿದ್ದಕ್ಕೆಲ್ಲ ಫಲ ಸಿಕ್ಕೋದಿಲ್ಲ, ಎರಚಿದ ಕಾಳುಗಳೆಲ್ಲ ಪೈರಗಳಾಗೋದಿಲ್ಲ, ಗಿಡವಾಗಲ್ಲ, ಮರವಾಗಲ್ಲ, ಫಲವಾಗಲ್ಲ. ಕೆಲವು ಮಾತ್ರ ಸನ್ನಿವೇಶದ ಬಲಕ್ಕೆ ಅನುಗುಣವಾಗಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬೆಳೆಯುತ್ತವೆ, ದೊಡ್ಡದಾದನ್ನು ಸಾಧನೆ ಮಾಡುತ್ತೆ. ಒಂದು ರೀತಿಯಲ್ಲಿ ಈ ಬದುಕು ಬಂಡಬಾಳು ಅಂತ ಹೇಳ್ತಾ ಇದ್ದಾರೆ ಕವಿ. ಅಂದರೆ ವಸ್ತುಸ್ಥಿತಿ ಹೇಗಿರುವಾಗ ಇದಕ್ಕೆ ಫಲ ಇಲ್ಲ, ಇದು ಮಾಡಿ ಪ್ರಯೋಜನ ಇಲ್ವಾ ಅನ್ನುವಂತಹ ನಿರಾಸೆ ಬೇಡ. ಫಲಗಳು ನಮ್ಮನ್ನು ಮೀರಿರ್ತಕ್ಕಂತಹದ್ದು, ಹಾಗಾಗಿ ಬಂದದ್ದನ್ನು ಎದುರಿಸ್ತಕ್ಕಂತಹದ್ದೇ ಜೀವನದ ಮುಖ್ಯವಾದ ಉದ್ದೇಶ. ಬಂದದ್ದನ್ನು ಹೇಗೆ ಎದುರಿಸಬೇಕು ಅಂತಂದರೆ ಅದರ ಫಲಾಫಲಗಳ ಕಡೆಗೆ ಗಮನ ಹರಿಸದೆ ಬಂದದ್ದೆಲ್ಲ ಬರಲಿ, ನಾವು ಅದನ್ನು ಎದುರಿಸುವ ಒಂದು ಛಲವನ್ನು ಇಟ್ಕೋಬೇಕು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡುವುದೇ ಜೀವನ ಅಂತ ಒಬ್ಬ ಕವಿ ಹೇಳ್ತಾನೆ. ಎಷ್ಟೋ ಸಲ ಬದುಕು ಹೇಗಾಗ್ಬಿಡುತ್ತೆ ಅಂತಂದರೆ ಎದುರಿಗೆ ಇರೋದನ್ನು ಬಿಟ್ಟುಬಿಟ್ಟು ಇಲ್ಲದೇ ಇದರ ಕಡೆಗೆ ಗಮನ ಹರಿಸೋ ಹಾಗಾಗತ್ತೆ. ಆದರೆ ಆ ಇಲ್ಲದೇ ಇರೋದು ಅನ್ನೋದು ಕೂಡ ನಮ್ಮ ಕಣ್ಣೆದುರಿಗಾರು ಇರುತ್ತಲ್ಲ, ಅಂತಹ ನಮ್ಮ ಕಣ್ಣೆದುರಿಗಿರುವ ಎಷ್ಟೋ ಗುರಿಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೋರಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಿಕ್ಕುವ ಫಲದ ಬಗ್ಗೆ ನಮಗೆ ಬಹಳ ಹೆಚ್ಚು ಆಸೆ ಇರಬಾರ್ದು ಅಥವಾ ನೆಚ್ಚುಗೆ ಇರಬಾರ್ದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಆಂಧ್ರ ಹೆಂಡತಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ರಾಜೇಶ್ ಕೃಷ್ಣನ್ ಅವರು ಹಾಡಿದ ಗೀತೆ ಇದು. ಶ್ರೀಚಂದ್ರು ಅವರ ರಚನೆಗೆ ಶಿವಮಯ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜೀ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ

0: ಟ್ವೆಂಟಿ ಕ್ರಿಕೆಟ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೇ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047 ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ ಡಿಜಿಟಲೀಕರಣ ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ

107.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ ಆಕಾಶವಾಣಿ.

0: ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:46:38 ಗಾನಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಖುಷಿ ಕೊಡೋ ಆಟೋ ಪ್ರಯಾಣದ ಬಗ್ಗೆ ಮಾತಾಡಿದ್ವಿ. ಈ ಕುರಿತಂತೆ ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಕಲ್ಟ್ ಚಿತ್ರದ ಹಾಡನ್ನು ಕೇಳೋಣ. ಲಹರಿ ಮಹೇಶ್ ಮತ್ತು ದರ್ಶನ್ ಮೆಲವಂಕಿಯವರು ಹಾಡಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ, ರಚನೆ ಅನಿಲ್ ಕುಮಾರ್ ಅವರದ್ದು.

ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಸಾಕಷ್ಟು ಜನರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ರವಾನಿಸಿದರೆ, ಹೂವಾಲ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಇಲ್ಲಿಂದ ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಬಿಸಿ ಗಾಳಿಯ ನಡುವೆ ತೇಲಿ ಬಂದ ರಸಿಕ ಚಿತ್ರದ ಹಾಡು ಕೂಡ ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ಸಂದೇಶ ಕಳಿಸ್ಕೊಟ್ರೆ, ವಾಣಿಶ್ರೀ ಅವರ ಸಂದೇಶ ಬಂದಿದೆ ಧಾರವಾಡದಿಂದ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ ಅವರು, ನಾಗರಾಜ್ ಶರ್ಮಾ ಅವರು, ಹಾಗೆ ಅರುಣ ಮೈತ್ರಿ ಜಿ ಎಸ್ ಟಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಮೂರ್ತಿ ಕಲ್ಲಹಳ್ಳಿಯಿಂದ ಹೇಳ್ತಾರೆ, ಮನೆ ಬಾಗಿಲಿಗೆ ಬಂದು ಓ ಟಿ ಪಿ ಅಂತಾರೆ ಈಗಿನ ಆಟೋ ಚಾಲಕರು ಅಂತ ಇವರು ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದು ಚಂದ್ರಕಾಂತ್ ಅಂಬತ್ ಅವರು. ಜಗದೀಶ್ ಚಿಕ್ಕುಂಬಿ ಅವರ ಸಂದೇಶ ಕೂಡ ಬಂದಿದೆ, ಚಿಕ್ಕೋಡಿ ಚೆನ್ನಮ್ಮನಗರ, ಇಲ್ಲಿಂದ ಕೆಂಪಣ್ಣ ವಾಡಪ್ಪ ಗೋಳ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಬೀದರ್ನಿಂದ ಗಣೇಶ್ ನಗರ, ಇಲ್ಲಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಆಟೋದ ಬಗೆಗಿನ ವಿಷಯವನ್ನು ಕೇಳಿ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ಒಂದು ಆಟೋನ ನಿಲ್ಲಿಸಿ ಪ್ರಸಾರವಾದಂತಹ ಕಾರ್ಯಕ್ರಮವನ್ನು ಅವರಿಗೆ ಕೇಳಿಸಿದ್ವಿ. ಆ ಮೂಲಕ ಅವರ ಮುಖದಲ್ಲಿ ನಗು ಬಂತು, ನನಗೂ ಕೂಡ ಖುಷಿ ಆಯಿತು ಅಂತ ಬೀದರ್ನಿಂದ ಮುದ್ದ ಮಹೇಶ್ ಅವರು ಹೇಳ್ತಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಆಟೋದವರ ಕಥೆಯ ಜೊತೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮ ಖುಷಿ ಕೊಡ್ತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಹೌದು, ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಖುಷಿ ಕೊಡೋ ಆಟೋ ಪ್ರಯಾಣದ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸಾಕಷ್ಟು ಜನರು ಕಾರ್ಯಕ್ರಮವನ್ನು ಕೇಳಿದ್ರು, ಸಂದೇಶಗಳನ್ನು ರವಾನಿಸಿದರು. ಒಟ್ಟಾರೆ ಈ ಮೆಟ್ರೋ ಸ್ಟೇಷನ್ಗಳ ಹೊರಗೆ ನಿಲ್ಲುವ ಆಟೋಗಳ ಶಬ್ದ ಏನಿದೆ ಒಂದು ರೀತಿಯಲ್ಲಿ ಭಿನ್ನ ಆಗಿರುತ್ತೆ. ಗಾಡಿಯಿಂದ ಅರ್ಧ ಹೊರಗೆ ಬಂದು ಯಶವಂತಪುರ ಯಶವಂತಪುರ ಒಬ್ಬರು ಬನ್ನಿ ಅಂತ ಕರೆದ್ರೆ, ಇನ್ನೊಬ್ಬರು ಮಾರ್ಕೆಟ್ ಮಾರ್ಕೆಟ್ ಅಂತ ಶೇರಿಂಗ್ ಆಟೋಗೆ ಜನರನ್ನು ಕರೆಯುವ ಶೈಲಿಯೇ ಒಂದು ರೀತಿಯಾಗಿ ಭಿನ್ನ ಆಗಿರುತ್ತೆ. ರಸ್ತೆಯೇ ಇವರ ಮನೆ, ಆಟವೇ ಇವರ ಆಸ್ತಿ. ದಿನವಿಡೀ ಹಾರ್ನ್ ಸೌಂಡ್ ಧೂಳು ಹೊಗೆ ಮಧ್ಯೆ ಸಿಲುಕಿದ್ರೂ ಮುಖದಲ್ಲಿ ನಗುವನ್ನು ಉಳಿಸ್ಕೊಂಡು ಬೆಂಗಳೂರನ್ನು ಚಲನವಾಗಿಸುವ ಈ ಮೂರು ಚಕ್ರದ ಸಾರಥಿಗಳು ನಿಜಕ್ಕೂ ಈ ನಗರದ ಅಪ್ರತಿಮ ಹೀರೋಗಳು ಅಂತ ಕರಿಬಹುದು. ಒಂದು ಆಟೋದ ಮೇಲಿನ ಬರಹ ಹೀಗಿತ್ತು: ಬೇರೆಯವರ ದುಡ್ಡಿನಲ್ಲಿ BMW ಕಾರ್ ತಗೊಳ್ಳೋಕ್ಕಿಂತ ಸ್ವಂತ ದುಡಿಮೆಯಲ್ಲಿ ಮೂರು ಚಕ್ರದ ಆಟೋವನ್ನು ಓಡಿಸೋದೇ ಮೇಲು ಅನ್ನುವಂಥ ಸಾಲು. ಈ ಸಾಲು ಅವರಲ್ಲಿರುವಂಥ ಸ್ವಾಭಿಮಾನ, ಕಾಯಕನಿಷ್ಠೆ, ಕಷ್ಟಪಟ್ಟು ಬದುಕು ಹಠವನ್ನು ಸಾರುತ್ತೆ. ಬೆಂಗಳೂರು ಎಷ್ಟೇ ಬೆಳೆದರೂ, ಮೆಟ್ರೋ ಹಳಿಗಳು ಎಷ್ಟೇ ಉದ್ದವಾದರೂ, ಈ ಮೂರು ಚಕ್ರಗಳ ಆಟೋ, ಅದರ ಸಾರಥಿಗಳು ಮತ್ತು ಸಂಚಾರ ಈ ನಗರದ ಹೃದಯ ಬಡಿತದಂತೆ ಸದಾ ಕೇಳಿಸ್ತಾನೆ ಇರುತ್ತೆ.

ಸಂಗೀತ ರವೀಂದ್ರನಾಥ್ ಸಂತೋಷ್ ವೆಂಕಿ ಅವರು ಹಾಡಿದ ಕಾಟ್ಲೆ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಕಿನ್ನಲ್ ರಾಜ್ ಅವರ ರಚನೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿತ್ತು. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಆಟೋ ಸಂಚಾರದ ಖುಷಿಯ ಬಗ್ಗೆ ಮಾತಾಡಿದ್ವಿ. ಕಾರ್ಯಕ್ರಮವನ್ನು ಆಲಿಸಿದಂತಹ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಗಾನ ಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರೆಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ಬಕ್ರೀದ್ ಹಬ್ಬವನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಶಾಂತಿ ಸೌಹಾರ್ದತೆ ಮತ್ತು ಧಾರ್ಮಿಕ ಶ್ರದ್ದಾಭಕ್ತಿಗಳಿಂದ ಆಚರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮನವಿ ಮಾಡಿದ್ದಾರೆ. ಬಕ್ರೀದ್ ಹಬ್ಬ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ನೀಡದಂತೆ ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸುವಂತೆ ಜನತೆಗೆ ವಿನಂತಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಎಸ್ಎಂ ಕೃಷ್ಣ ಸ್ಮಾರಕ ಓಪನ್ ಟೆನಿಸ್ ಪಂದ್ಯಾವಳಿ ಎಟಿಪಿ ಚಾಲೆಂಜ್ನ ಫೈನಲ್ನಲ್ಲಿ ರಷ್ಯಾದ ಪೀಟರ್ ಬರ್ ಬಿರ್ಯಾಕೋವ್ ಜಯ ಸಾಧಿಸಿದ್ದಾರೆ. ಅವರು ಬೆಲಾರುಸ್ನ ಇಲ್ಯಾ ಇವಾಷ್ಕಾ ಅವರನ್ನು 7-6, 6-4 ಸೆಟ್ಗಳಿಂದ ಪರಾಭವಗೊಳಿಸಿದರು. ಕ್ರಿಕೆಟ್ ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಲಕ್ನೋ ಸೂಪರ್ ಜೈಂಟ್ಸ್ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 48 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಅಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಚಿತ್ರ ಈ ಜೀವ ನಿನಗಾಗಿ.
4: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಚಿತ್ರ ಈ ಜೀವ ನಿನಗಾಗಿ.
5: ಮೊದಲನೇ ಕಂದನ ಅಳುವ ದನಿಯಿಂದ
4: ತಾರಾಗಣದಲ್ಲಿ ವಿಷ್ಣುವರ್ಧನ್, ಊರ್ವಶಿ, ಬೇಬಿ ಶಾಲಿನಿ, ಪ್ರಮೀಳಾ ಜೋಶಾಯ್ ಮುಂತಾದವರು.

0: ಸಿಂಗ್, ನೀವು ಬಿದ್ದಾಗ ಎಲ್ಲಿ ಏಟ್ ಬಿದ್ದು ಎದಕ್ಕೆ ಬಿಟ್ಟಿದ್ದೆ ನಾನು?
1: ಹೆದರ್ಕೋಬೇಡಿ ಡೈರೆಕ್ಟರ್, ಕೈ ಮುರಿಲಿ, ಕಾಲ್ ಮುರಿಲಿ, ಸೊಂಟಾನೆ ಮುರಿಲಿ, ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ನನ್ನ ಆಪ್ತ ಮಿತ್ರ, ಆಪತ್ ಬಾಂಧವ ಸಂಜೀವಿ ಸಿನೋಡೆಕ್ಸ್. ಎನಿ ಪ್ರೊಫೆಷನ್, ಎನಿ ಅಕೇಶನ್, ಯೂಸ್ ಸಿನೋಡೆಕ್ಸ್. ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್.
0: ಗುಡ್, ವೆರಿ ಗುಡ್. ಮಿಸ್ಟರ್ ಚಂದ್ರು, ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ನನಗೆ ಗೊತ್ತೇ ಇರಲಿಲ್ಲ.
1: ನಾನೇ ಸರ್ ಆಕ್ಟ್ ಮಾಡಿದೆ, ಶೂಟಿಂಗ್ ನೋಡೋಣ ಅಂತ ಹೋದೆ, ನಮ್ಮ ಡೈರೆಕ್ಟರ್ ನನ್ನ ಹಿಡಿದಾಕ್ಬಿಟ್ರು.
0: ಯಾಕೆ ಚೆನ್ನಾಗಿ ಮಾಡಿಲ್ವಾ? ನಾನು ಇನ್ನೊಬ್ಬರನ್ನ ಹಾಕೋಬೇಕು.

0: ಅಂತ ಇರ್ಲಿಲ್ವಾ, ಅವ್ರಿಗಿಂತ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್. ಹೌದು ಪರ್ಸನಾಲಿಟಿ ಚೆನ್ನಾಗಿದೆ, ಒಳ್ಳೆ ನಾಯಕ್ ನಟರ ಆಗಿದ್ದೀರಾ. ಬಾಂಬೆಗೆ ಹೋಗ್ಬಿಡಿ, ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಯಾವ್ದಾದ್ರು ಹಿಂದಿ ಫಿಲಂ ನಲ್ಲಿ ನಾಯಕ ಆಗ್ಬಿಡಿವ್ರ.
1: ಸ್ವಾಮಿ ನಿಮ್ ರಾಜಕೀಯ ಇಲ್ಲೂ ಮಾಡ್ಬೇಡಿ, ನಮ್ ಕಂಪ್ನಿ ಇಂಪಾರ್ಟೆಂಟ್ ಪರ್ಸನ್ ಅಂತ.
0: ಯಾಕೆ ಸ್ವಾಮಿ, ನಾನು ಯಾರು ಅಂತ ಗೊತ್ತಾಗಲಿಲ್ಲ ನಿಮಗೆ? ನಮ್ಮ ಅಣ್ಣ ರಾಜಕೀಯ ಮಾಡ್ತಿರೋದು, ಮುಖ್ಯಮಂತ್ರಿ ಚಂದ್ರು ನಾನಲ್ಲ, ನಾನು ಫಿಲ್ಮ್ ಡೈರೆಕ್ಟರ್ ಅಂತ ಹುಡುಗ ಅಲ್ಲ. ಆಮೇಲೆ ನಾನು ಇನ್ನೊಂದು ಪ್ಲಾಟ್ ತಯಾರು ಮಾಡಿದ್ದೀನಿ ಟ್ಯಾಬ್ಲೆಟ್ಸ್ ಮೇಲೆ, ಅದನ್ನು ನೀನು ಆಕ್ಟ್ ಮಾಡ್ಬೇಕಪ್ಪ.
2: ಓಕೆ ಸರ್, ಐ ಆಮ್ ಆಲ್ವೇಸ್ ರೆಡಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಹಲೋ ರಂಕಾಲ, ಕೊಡಿ.
4: ನಮ್ಮನೆ ನಾಯಿ ಎಷ್ಟೋ ವಾಸಿ, ಚಿತ್ತೆ ಮಳೆ ಬಂದ್ರೆ ಹೊತ್ತವ್ರ ಫ್ರೆಂಡ್ಸ್, ಅದಕ್ಕೆ ನಾನು ಇದ್ದೀನಿ ದಂಡಕ್ಕೆ.
3: ಮಿಸ್ಟರ್ ಟಿ ವಿ ರಾವ್, ವಿಲ್ ಯು ಪ್ಲೀಸ್ ಕೈಂಡ್ಲಿ ಕೀಪ್ ಕ್ವೈಟ್.
4: ಆಯ್ತಪ್ಪ, ನೀನ್ ಮಾತಾಡು.
3: ಹಲೋ ಹಲೋ ಲತಾ ಡಾರ್ಲಿಂಗ್, ಹೌ ಆರ್ ಯು, ಹೇಗಿದೆಯ ಚಿನ್ನ? ದಿನದ 24 ಗಂಟೆನಲ್ಲಿ ಮಲ್ಕೊಳ್ಳೋ 6 ಗಂಟೆ ಬಿಟ್ಟು ಮಿಕ್ಕ 18 ಗಂಟೆ ಕಾಲ ನಿಂದೇ ಜ್ಞಾಪಕ. ಐ ಪ್ರಾಮಿಸ್, ಸತ್ಯವಾಗ್ಲು. ನೀನ್ ಕೇಳಿದ್ರೆ ಇಲ್ಲ ಅಂತೀನ? ಎಲ್ಲಿ ನಮ್ಮ ಮಾಮೂಲಿ ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಲಿ. ನಂದ ಓಕೆ, ಬಾಯ್ ಬಾಯ್.
4: ಇದೇನ್ ಆಫೀಸ್, ರೊಮ್ಯಾನ್ಸ್ ಮಾಡಕ್ ಒಂದು ರೀತಿ ರೀತಿ ಬೇಡ. ಫೋನ್ ನಲ್ಲಿ ಲಚ್ ಲಚ್ ಅಂತ ಮುತ್ ಕೊಡ್ತಾನೆ.
5: ಸಿಕ್ಸ್ತ್ ಫ್ಲೋರ್,
3: ಗ್ರೌಂಡ್ ಫ್ಲೋರ್ ಹೋಗಪ್ಪ. ಓ ನೀವ
5: ಇಡಿಯಟ್.
3: ನೋಡಿ ಮಿಸ್, ಐ ಆಮ್ ಸಾರಿ, ಅದು ಅವತ್ತು.
5: ಶಟ್ ಅಪ್, ಐ ಡೋಂಟ್ ವಿಶ್ ಟು ಟಾಕ್ ಟು ಯು.
3: ಗ್ರೌಂಡ್ ಫ್ಲೋರ್ ಹೋಗಪ್ಪ.
5: ಸಿಕ್ಸ್ತ್ ಫ್ಲೋರ್.
6: ಅಮ್ಮ ಒಂದ್ ನಿಮಿಷ ಇರಮ್ಮ, ಕೆಳಗೆ ಹೋಗಿ ಬಂದ್ಬಿಡ್ತೀನಿ.
5: ಲುಕ್ ಮಿಸ್ಟರ್, ಯಾವಾಗ್ಲೂ ಹೆಂಗಸರಿಗೆ ಫಸ್ಟ್ ಪ್ರಿಫರೆನ್ಸ್.
3: ಅದು ಹೆಂಗಸರಿಗೆ, ನಿಮಗಲ್ಲ.
5: ವಾಟ್ ಯು ಮೀನ್?
3: ಐ ಮೀನ್ ವಾಟ್ ಐ ಸೆಡ್.
5: ನಿಮ್ ಕಣ್ಣಿಗೆ ಹೆಂಗಸ ಕಾಣೋದಿಲ್ವಾ?
3: ಐ ಡೋಂಟ್ ಥಿಂಕ್ ಸೋ. ಗ್ರೌಂಡ್ ಫ್ಲೋರ್ ಹೋಗಪ್ಪ.
5: ಸಿಕ್ಸ್ತ್ ಫ್ಲೋರ್.
3: ಗ್ರೌಂಡ್ ಫ್ಲೋರ್.
5: ಸಿಕ್ಸ್ತ್ ಫ್ಲೋರ್ ಹೋಗಪ್ಪ.
3: ಗ್ರೌಂಡ್ ಫ್ಲೋರ್.
5: ಮಿಸ್ಟರ್, ಲಿಫ್ಟ್ ನಲ್ಲಿ ಮೇಲ್ ಹೋಗೋದಕ್ಕೆ ಫಸ್ಟ್ ಪ್ರಿಫರೆನ್ಸ್.
3: ಅದು ಆಸ್ಪತ್ರೆನಲ್ಲಿ, ಇದು ಬಿಸ್ನೆಸ್ ಕಾಂಪ್ಲೆಕ್ಸ್. ಐ ಸೇ ಐ ಕೇಮ್ ಫಸ್ಟ್, ಯು ಗೋ ಡೌನ್ ಫಸ್ಟ್.
6: ಸರ್ ಸರ್, ಯಾಕ್ ಸರ್ ಗಲಾಟೆ ಮಾಡ್ತೀರಾ? ಮೇಲ್ಗಡೆ ಕಸ್ಟಮರ್ಸ್ ಕಾಯ್ತಿತ್ತ ಸರ್?
3: ಗ್ರೌಂಡ್ ಫ್ಲೋರ್.
5: ಸಿಕ್ಸ್ತ್ ಫ್ಲೋರ್.
3: ಗ್ರೌಂಡ್ ಫ್ಲೋರ್.
5: ಯು
6: ಈಗ ಲಿಫ್ಟ್ ಹೋಗಲ್ಲ ಸರ್.
3: ಯಾಕೆ?
6: ಕರೆಂಟ್ ಔಟ್ ಹೋಯ್ತು.
5: ಅಯ್ಯಯ್ಯೋ,
3: ಹಾಗಾದ್ರೆ ಏನ್ ಮಾಡೋದು?
6: ನಡ್ಕೊಂಡು ಹೋಗಿ,
3: ಎಲ್ಲ ನಿಮ್ಮಿಂದಾನೆ. ಬನ್ನಿ ಹೋಗೋಣ. ನೋಡಿ ಮಿಸ್, ನನಗ್ ಒಂದೇ ಫ್ಲೋರ್ ಚೆಕ್ ಅಂತ ಕೆಳಗಡೆ ಹೋಗ್ಬಿಡ್ತೀನಿ, ಆದ್ರೆ ನೀವಿನ್ನು 5 ಫ್ಲೋರ್ ಹತ್ಬೇಕು.
5: ನನಗೂ ಗೊತ್ತು.
3: ಯಾತಕ್ಕೂ ನಿಧಾನವಾಗಿ ಹೋಗಿ, ಅಲ್ಲೆಲ್ಲ ರೆಸ್ಟ್ ತಗೊಳ್ಳಿ, ಪರವಾಗಿಲ್ಲ.
5: ನನ್ನೇನ್ ಮುದುಕಿ ಅನ್ಕೊಂಡ್ರ?
3: ನೋ ಡೌಟ್ ಅಬೌಟ್ ದಟ್. ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ. ಲೆಫ್ಟ್ ರೈಟ್ ಲೆಫ್ಟ್, ನನಗೆ ನನಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಬೌಟ್ ಟರ್ನ್.
5: ನಮಸ್ಕಾರ ಸರ್.
7: ನಮಸ್ಕಾರ.
5: ನಮಸ್ಕಾರ ಸರ್.
7: ನಮಸ್ಕಾರ. ಕೂತ್ಕೊಳ್ಳಿ.
5: ಪರವಾಗಿಲ್ಲ ಸರ್.
7: ಪರವಾಗಿಲ್ಲ, ಕೂತ್ಕೊಳ್ಳಿ. ನಿನ್ನ ಹೆಸರೇನಮ್ಮ?
5: ರೋಹಿಣಿ. ನಮ್ಮಪ್ಪನ ಹೆಸರು ರಾಮಚಂದ್ರ ರಾವ್, ನಮ್ಮ ತಾತನ ಹೆಸರು ಕೃಷ್ಣರಾವ್, ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ ಸರ್, ನಮ್ಮಮ್ಮನ ಹೆಸರು ನಾಗಲಕ್ಷ್ಮಿ, ನಮ್ಮಜ್ಜಿ ಹೆಸರು ಸುಬ್ಬಲಕ್ಷ್ಮಿ, ಅವರಮ್ಮನ ಹೆಸರು ಗೊತ್ತಿಲ್ಲ ಸರ್.
7: ಮಿಸ್, ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿಯಮ್ಮ.
5: ಆಗ್ಲಿ ಸರ್.
7: ಇದಕ್ ಮುಂಚೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ?
5: ಕೆಲಸ ಮಾಡ್ತಿದ್ರೆ ನಾನ್ ಯಾಕೆ ಸರ್ ಇಂಟರ್ವ್ಯೂಗ್ ಬರ್ತಿದ್ದೆ?
7: ಮಹಾತ್ಮ ಗಾಂಧಿ ಹುಟ್ಟದ್ ಯಾವಾಗಮ್ಮ?
5: ನೀವೆಲ್ಲ ಹುಟ್ಟೋಕ್ ಮುಂಚೆ.
7: ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಿದ್ ಯಾವಾಗ?
5: ನೀವೆಲ್ಲ ಹುಟ್ಟಿದ ಮೇಲೆ.
7: ನೋಡಮ್ಮ, ನಾವ್ ಇಂಟರ್ವ್ಯೂ ಮಾಡೋರು, ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ತೀವಿ.
8: ನಿಮ್ ಜನರಲ್ ನಾಲೆಜ್ ತಿಳ್ಕೊಳ್ಳೋದಕ್ಕೆ ನಾವ್ ಏನ್ ಪ್ರಶ್ನೆ ಬೇಕಾದ್ರೂ ಕೇಳ್ತೀವಿ.
5: ಬಿಸ್ಕೆಟ್ ಫ್ಯಾಕ್ಟ್ರಿಗೂ ಗಾಂಧೀಜಿಗೂ ಏನ್ ಸಹ ಸಂಬಂಧ? ಅವ್ರು ನಮ್ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು, ಸ್ವಾತಂತ್ರ್ಯ ಕೊಡ್ಸೋದಕ್ಕೆ ಎಷ್ಟು ಹೋರಾಡಿದ್ರು ಅಂತ ಕೇಳಿದ್ರೆ ಹೇಳ್ತಾ ಇದ್ದೆ. ನಿಮ್ದು ಬಿಸ್ಕೆಟ್ ಫ್ಯಾಕ್ಟ್ರಿ, ಮಹಾತ್ಮ ಗಾಂಧೀಜಿ ಅವರು ಏನ್ ತಿಂತಿದ್ರು ಅಂದ್ರೆ ಕಡ್ಲೆಕಾಯಿ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದೆ. ಅದು ಬಿಟ್ಟು ಬಾಯಿಗೆ ಬಂದ ಹಾಗೆ ಕೇಳಿದ್ರೆ ನಾನೇನ್ ಸರ್ ಆನ್ಸರ್ ಹೇಳಿ?
7: ಮಿಸ್, ನೀವು ಇಂಟರ್ವ್ಯೂ ಬಂದಿದ್ದೀರೋ ಇಲ್ಲ ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀರೋ?
5: ನಿಮ್ ಪ್ರಶ್ನೆಗಳಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದೀನಲ್ಲ ಸರ್.
7: ದಿಸ್ ಇಸ್ ನಾಟ್ ದಿ ಆನ್ಸರ್.
5: ನಿಮ್ ಪ್ರಶ್ನೆಗಳಿಗೆ ಇದೇ ಆನ್ಸರ್.
7: ಮಿಸ್, ಏನ್ ಹೇಳ್ತಿದ್ದೀರಾ?
5: ಸರ್, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಡಿಗ್ರಿ ತಗೊಂಡು ಹೊರಗೆ ಬರ್ತಾರೆ, ಅವರಲ್ಲಿ 1/10 ಕೆಲಸ ಸಿಕ್ಕೋಲ್ಲ. ಯಾಕೆ? ನಿಮ್ಮಂತ ಎಜುಕೇಟೆಡ್ ಫೋರ್ಸ್ ಇಂದ.
7: ಮಿಸ್, ಏನ್ ಹೇಳ್ತಿದ್ದೀರಾ?
5: ನಿಜನೇ ಹೇಳ್ತಿದ್ದೀನಿ. ಸರಿಯಾದ ರೀತಿಲಿ ಇಂಟರ್ವ್ಯೂ ಮಾಡೋ ಹಾಗಿದ್ರೆ ಮಾಡಿ. ನಿಮಗ್ ಕಾಲ ಕಳೆಯೋದಕ್ಕೂ ಗೊತ್ತಿಲ್ಲ ಅಂದ್ರೆ 3 ಜನನ ಕೂತ್ಕೊಂಡು ಇಸ್ಬಿಟ್ಟಾಡಿ.

0: ಮುಖವನ್ನ ಕಸಿ ಪ್ರಾಣ ತೆಗಿಬಿಡಿ, ಬರ್ತೀನಿ.
1: ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ.
0: ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ.
1: ನಾನು ನಿಮ್ಮ ಮೇಲೆ ನೀರೇರಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ?
0: ಇಲ್ಲ ಇಲ್ಲ.
1: ನಿಜವಾಗ್ಲೂ ಕೋಪ ಇಲ್ವಾ?
0: ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ.
1: ಏನಂದ್ರಿ?
0: ಪ್ರೀತಿ.
1: ಇನ್ನೊಂದ್ಸಲ ಹೇಳಿ.
0: ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ.
1: ಆಹಾ, ಪ್ರೀತಿ ಪ್ರೀತಿ. ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನ್ ಕುಡಿತೀರಾ? ಕಾಫಿ, ಟೀ, ವೋಲ್ಟಿಂಗ್, ಗ್ಲೂಕೋಸ್?
0: ಬೇಡಿ ಬೇಡಿ, ನನಗೇನು ಬೇಡ.
1: ಯಾಕೆ?
0: ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ.
1: ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರಿಲ್ರಿ.
0: ಮತ್ತೆ ಆ ಊದ್ಗಡ್ಡಿ ಒಂದ್ ಬೇಜಾರ್ ಮಾಡಿದಾನೆ. ಇನ್ನಾನು
1: ಏನು?
0: ಸೋಪು.
1: ಸೋಪು ಸೋಪು ಮಾರೋಳ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು, ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು, ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೆ ಸೋಪು. ಸೋಪು ಎಲ್ಲಾ ಸೋಪು ಮಯ. ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ, ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ ತುಂಬಿಸ್ಕೊಂಡ್ ಬಂದಿದ್ದೀರಾ.
0: ಅಯ್ಯೋ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರ ಸರ್.
1: ಥ್ಯಾಂಕ್ ಯು, ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ ಹೆಸರು? ಅಲ್ಲ, ಸೋಪಿನ ಹೆಸರು
0: ಡ್ರೀಮ್ ಗರ್ಲ್.
1: ಡ್ರೀಮ್ ಗರ್ಲ್, ಡ್ರೀಮ್ ಗರ್ಲ್, ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ ನೋಡಿ, ನನ್ಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ. ಒಂದ್ 25 ಸೊಪ್ಪು ಕೊಟ್ಬಿಡಿ, ಕೊಟ್ಬಿಡಿ, ಕೊಡಿ.
0: 25?
2: ರೋಹಿಣಿ, ಇವ್ರೇನಮ್ಮ ಇಲ್ಲಿದ್ದೀರಾ? ಇವ್ರೇನಮ್ಮ ನಿನ್ಗೆ ಅವತ್ ಮಾತ್ರೆ ಕೊಟ್ಟವ್ರು? ಮೊನ್ನೆ ಎಂಥ ಕೆಲಸ ಆಗ್ಬಿಡ್ತು ಅಂತೀರಿ? ಇದ್ದಕ್ಕಿದ್ದಾಗೆ ಅವಳು ಜ್ವರ ಅಂತ ಹಾಸ್ ಕೇಳಿದ್ಬಿಟ್ಲು. ನನಗೆ ಕೈ ಕಾಲೇ ಆಡ್ತಿಲ್ಲ. ತಕ್ಷಣ ನೀವು ಕೊಟ್ಟು ಮಾತ್ರೆನ್ ಕೊಟ್ಟೆ? ಸುಳ್ಳು ಹೇಳಬಾರ್ದು. ಸಂಜೀವಿನಿ ಸರ್, ಸಂಜೀವಿನಿ.
1: ಇವರೇನಾ ನಿಮ್ಮ ಮಗಳು?
2: ಹೌದಪ್ಪ.
1: ಇವರು ನಿಮ್ಮ ಮಗಳ?
2: ಓ, ನನ್ನ ಮಗಳು.
1: ಇವರು ನಿಮ್ಮ ಸ್ವಂತ ಮಗಳ?
2: ನನ್ನ ಸ್ವಂತ ಮಗಳಪ್ಪ. ನಾನು ಸ್ಕೂಲ್ ಮೇಸ್ಟರ್ ಆಗಿದ್ದೆ, ಹೋದ ವರ್ಷನೇ ರಿಟೈರ್ ಆಗಿತ್ತು. ನನಗೆ ಬರೋ ಪೆನ್ಷನ್ನು 100 ರೂಪಾಯಿ, ಅಲ್ಲದೆ ನನ್ನ ಮಗಳು ತರೋ ತಿಂಗಳಿಗೆ 300-400 ರೂಪಾಯಿ ಸಂಬಳ. ಅದು ಟೆಂಪ್ರರಿ ಬೇಸಿಸ್.
1: ಓ, ಟೆಂಪ್ರರಿನಾ?
2: ಹಾ, ಕಮಿಷನ್ ಬೇಸಿಸ್ ಮೇಲಪ್ಪ.
1: ಕಮಿಷನ್ ಬೇಸಿಸ್? ಐ ಸಿ.
2: ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇತ್ತ?
1: ಚೇ, ಈ ಮೇಸ್ಟರ್ ಮಗಳ ಪರಿಚಯ ನನಗಿಲ್ಲ. ನನಗೆ ಪರಿಚಯ ಇರೋದು ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವರ ಏಕೈಕ ಪುತ್ರಿ. ಸುಮಾರಾಗಿ ನೋಡೋಕೆ ಒಂದೇ ತರ ಇದ್ದಾರೆ.
2: ವೆರಿ ಗುಡ್ ಆಕ್ಟಿಂಗ್. ಡ್ಯುವಲ್ ರೋಲ್? ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಹೋಗಿ ಕಾಫಿ ಮಾಡ್ಕೊಂಡು ಹೋಗೋ, ಗೆಸ್ಟ್ ಬಂದಿದ್ದಾರೆ. ಏನಂದ್ರೆ?
1: ಏನಂದೆ? ಅಲ್ಲ, ನಿಮ್ಮ ಮಗಳು ಏನು ಓದಿದ್ದಾಳೆ ಅಂತ ಕೇಳಿದೆ.
2: ಬಿ ಎ ಪಾಸ್ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಟೈಪ್ ಮುಗಿಸ್ಕೊಂಡಿದ್ದಾಳೆ, ಶಾರ್ಟ್ ಹ್ಯಾಂಡ್ ಮುಗಿಸಿದ್ದಾಳೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ತಗೊಂಡಿದ್ದಾಳೆ, ಈ ಟೆಲಿಫೋನ್ ಆಪರೇಟರ್ ಕೋರ್ಸು ಮುಗಿಸಿದ್ದಾಳೆ.
1: ಎಲ್ಲಾ ಕೋರ್ಸು ಮುಗಿಸಿದ್ದಾರೆ.
2: ಏನ್ ಬಂತಪ್ಪ, ಒಳ್ಳೆ ಕೆಲಸ ಈ ದೇಶದಲ್ಲಿ ಹುಡುಕೋದು ಈ ಮರಳ ಕಾಡಿನಲ್ಲಿ ಮರೀಚಿಕೆ ಹುಡುಕದಾಗೆ?
0: ಕಾಫಿ
2: ತೋಡಿ
0: ನೋಡಿ. ನಾನ್ ವಯಸ್ಸಿಗೆ ಬಂದ ಹೆಣ್ಣು, ಮನೆ ಬಿಟ್ಟು ಕೆಲ್ಸಕ್ಕೋಸ್ಕರ ಬೀದ್ ಬೀದಿ ಸುತ್ತಾ ಇದ್ದೀನಿ. ಯಾರಿಗೂ ಮೋಸ ಹೋಗ್ಬಾರ್ದು ಅಂತ ನಾನು ಸ್ಟ್ರಿಕ್ಟ್ ಆಗಿರೋದು, ಮತ್ತೆ ನಿಷ್ಠೂರವಾಗಿ ಮಾತಾಡೋದು ಯಾಕ್ ಗೊತ್ತಾ? ಒಂದ್ ಹೆಣ್ಣು ತಾನು ಬಡವಳು ಅಂತ ಹೇಳಿದ್ರೆ ಸಾಕು, ಜನ ಅವಳನ್ನ ನೋಡೋ ದೃಷ್ಟಿನೇ ಬೇರೆ. ನಾನು ನಿಮ್ ಹತ್ರ ಯಾಕೆ ಇಷ್ಟೊಂದು ಬೇಡ್ಕೋತಾ ಇದ್ದೀನಿ ಗೊತ್ತಾ? ಬಡವ್ರನ್ನ ಕಂಡ್ರೆ ನಿಮ್ ಹೃದಯದಲ್ಲಿ ಪಶ್ಚಾತ್ತಾಪ ಇದೆ, ಅವ್ರಿಗೋಸ್ಕರ ಕನಿಕರ ತೋರಿಸೋ ಮನಸ್ಸಿದೆ. ನೋಡಿ, ನಾನು ನಿಮ್ಮ ಹತ್ರ ಎಲ್ಲ ನಿಜ ಹೇಳಿದ್ದೀನಿ, ನೀವು ನನ್ನ ಕ್ಷಮಿಸ್ಲೇಬೇಕು, ಇಲ್ದಿದ್ರೆ ನಾನು ಈ ಜಾಗ ಬಿಟ್ಟು ಅಲ್ಲಾಡಲ್ಲ, ಬೆಳಗ್ಗೆ ಆದ್ರೂ ಸರಿ ಇಲ್ಲೇ ಇರ್ತೀನಿ.
1: ಮಿಸ್ ರೋಹಿಣಿ, ನನ್ನೇನು ಅಷ್ಟು ಕಟಕ ಅಂತ ತಿಳ್ಕೊಂಡ್ರ? ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸ್ಬಿಟ್ಟೆ.
0: ನಿಜವಾಗ್ಲ
1: ಸಂತೋಷನ?
0: ಮತ್ಯಾಕೆ ಹೇಳಲಿಲ್ಲ?
1: ಮೊದಲೇ ಸಲ ನೀವು ನನ್ನ ಕ್ಷಮಾಪಣೆ ಕೇಳಿದಾಗ ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ಟೆ.
0: ಮತ್ಯಾಕೆ ಹೇಳಲಿಲ್ಲ?
1: ಆಗ್ಲೇ ನಾನು ಹೇಳ್ಬಿಟ್ಟಿದ್ರೆ ಇಷ್ಟ್ ಸಲ ನೀವು ನನ್ನ ನೋಡಕ್ ಬರ್ತಿದ್ರ?

0: ನಾನು ಫೋನ್ ಮಾಡಿ ಕರೆದಿದ್ದು ಇಲ್ಲಿ ಬಂದಿದ್ದೆ ಮಾಡಕ್ಕ?
1: ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡಬೇಡ, ನಾನು ಕನಸು ಕಾಣ್ತಾ ಇದ್ದೀನಿ.
0: ಕನಸ ಏನದು?
1: ನಾನು ನನ್ನ ಹೆಂಡತಿ ಆಗೋಳ ಜೊತೆ ಹೇಗೆ ಸಂಸಾರ ಮಾಡ್ತೀನಿ ಅಂತ.
0: ಅವಳೇ ಅವಳ್ರಿ ನಿಮ್ಮ ಹೆಂಡತಿ?
1: ಇದಾವಳೊಬ್ಳು ಸುಂದರಿ ಹಠವಾದಿ.
0: ಅವಳನ್ನ ಮದ್ವೆಗೆ ನನ್ನ ಪ್ರೀತಿಸ್ತಾ ಇದ್ದೀರಾ?
1: ಇದೊಳ್ಳೆ ತಮಾಷೆ ಆಯ್ತಲ್ಲ, ಒಬ್ಬಳನ್ನ ಪ್ರೀತಿಸಿ ಒಬ್ಬಳನ್ನ ಮದುವೆ ಆಗಬಾರ್ದ?
0: ಏನಂದ್ರೆ?
1: ಒಬ್ಬಳನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಬಾರ್ದ?
0: ಅಪ್ಪ ಹಾಗನ್ನಿ.
1: ಅದಕ್ಕೆ ಹೇಳೋದು ಹೆಂಗಸರಿಗೆ ಅವಸರ ಬುದ್ಧಿ ಅಂತ. ಮಿಸ್ ರೋಹಿಣಿ ದೇವಿ, ನಾನು ಮದುವೆ ಆಗೋ ಹುಡುಗಿ ಯಾರು ಗೊತ್ತಾ?
0: ಯಾರು?
1: ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವ್ರ ಮಗಳು ಉರುಫ್, ರಿಟೈರ್ಡ್ ಹೆಡ್ ಮಾಸ್ಟರ್ ಗರಗಸೆ ಅವರ ಮಗಳು ಉರುಫ್ ರೋಹಿಣಿ ದೇವಿ. ಗರಗಸೆ?
0: ನನ್ ಗರಗಸ ಅಲ್ಲ ರೀ.
1: ಅಳ್ಬೇಡ ಅಳ್ಬೇಡ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ.
0: ಅಬ್ಬ, ಜಗಳದಲ್ಲಿ ಪ್ರಾರಂಭವಾದ ನಮ್ಮ ಸ್ನೇಹ ಪ್ರೀತಿಲಿ ಒಂದಾಗಿತ್ತು, ನಮ್ಮ ಪುಣ್ಯ. ಚಂದ್ರು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ?
1: ತಿಳ್ಕೋಬೇಕಾ? ಸ್ವರ್ಗದಲ್ಲಿ. ನಾನು ಬಾನಾಥ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡೆ.
2: ನಿನ್ ಲತಾ ವಿಷಯ ಅವಳು ಹೇಳ್ಬಿಟ್ಟಿಯಾ?
1: ಇಲ್ಲ, ಇವತ್ ಹೇಳ್ತೀನಿ.
2: ಬೇಡ.
1: ಯಾಕೆ?
2: ಒಂದ್ ಹೆಣ್ಣು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ಅವಳಿಗೆ ಅರ್ಥವಾಗದೆ ಇರೋ ವಿಷಯನ ಹೇಳ್ಬಾರ್ದು. ನೀವಿಬ್ರು ಒಬ್ರನ್ನೊಬ್ರು ಪರಸ್ಪರ ತಿಳ್ಕೊಂಡ್ಮೇಲೆ ಏನ್ ಹೇಳಿದ್ರು ಚೆನ್ನಾಗಿರುತ್ತೆ. ಚಂದ್ರು,
1: ಯಾರು ಇಲ್ಲ, ನಾನೊಬ್ಬ ತಬ್ಲಿ.
0: ನಾನಿರುವಾಗ ನೀವು ತಬ್ಲಿ ಯಾಕೆ?
1: ಅಷ್ಟ್ ಹೇಳಿದ್ರೆ ಸಾಕು, ನೀ ನನ್ನ ಪಕ್ಕದಲ್ಲಿದ್ರೆ ನಾ ತಬ್ಲಿ ಅಲ್ಲ, ಹೆಬ್ಬುಲಿ. ಹೆಬ್ಬುಲಿ. ರೋಹಿಣಿ, ನೀ ದಿವಸ ಕೆಟ್ಸೋಪ್ ಮಾಡ್ತೀಯಾ?
0: ಅಬ್ಬಬ್ಬ ಅಂದ್ರೆ ಹತ್ತು ಮಾರ್ತೀನಿ. ಆ ಕೆಲ್ಸದಲ್ಲಿ ನಂಗೆ ಇಂಟ್ರೆಸ್ಟೇ ಇಲ್ಲ.
1: ಯಾವುದೇ ಕೆಲಸ ಮಾಡಿದ್ರು ಅದನ್ನ ಶ್ರದ್ಧೆಯಿಂದ ಮಾಡಬೇಕು, ಆಗ ನಾವು ಜೀವನದಲ್ಲಿ ಮುಂದುವರಿಯೋಕೆ ಸಾಧ್ಯ.

0: ಮಿಸ್ಟರ್ ಟಿವಿ ರಾವ್, ಸ್ವಲ್ಪ ಕೈ ಕೊಡ್ತೀರಾ? ಆದ್ರೆ ನೀವು ಕಣ್ಣು ಮುಚ್ಕೋಬೇಕು.
1: ಕಣ್ಣೇನು, ಎಲ್ಲ ಮುಚ್ಕೋತೀನಿ.
0: ಈಗ ಕಣ್ಬಿಡಿ.
1: ಸಂಬಂಧದ ಬಾಕಿ
0: ಇನ್ಮೇಲೆ ನೀವು ನನ್ಗೆ ಅಣ್ಣ ಆಗ್ಬೇಕು. ಬಾಯಣ್ಣ.
1: ಅಯ್ಯೋ, ಎನ್ನೇ ಯಾರು ಕೇಳೋ, ಯಾರು ಇಲ್ವಾ, ಯಾರು ಇಲ್ವಾ ಈ ಆಫೀಸಲ್ಲಿ?
2: ಟಿವಿರಾವ್, ಯಾಕ್ರಿ, ಏನಾಯ್ತು?
1: ಇಲ್ಲಪ್ಪ, ನನ್ನ ಪರಿಸ್ಥಿತಿ.
2: ಓ ರಾಕಿ, ನಿಮ್ ಸಿಸ್ಟರ್ ಕಟ್ಟದ್ರ?
1: ಅಯ್ಯೋ ಸಿಸ್ಟರ್ ಅಂತ ಹೇಳ್ಬೇಡಪ್ಪ, ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ.
2: ಯಾಕೆ
0: ಸರ್? ನಾನ್ ಕಟ್ಟಿದ್ದು ಅದಕ್ಕೆ.
2: ಓ ಏನ್ ಶರ್ಲಿ, ಹೋಗಿ ಹೋಗಿ ಇವ್ರಿಗೆ ಹಾಕಮ್ಮ ರಾಕಿ ಕಟ್ಟದೆ.
1: ಹಾ ಕೇಳು, ಈ ಅನ್ಯಾಯನ ಖಂಡಿಸು, ಮೊದ್ಲು ಇದ್ರೆ ಕಿತ್ತಾಗು ಅಂತ ಹೇಳು.
2: ಏನ್ ಶರ್ಲಿ, ಇವ್ ನಿನ್ ಗಂಡನ? ಸರಿಯಾಗಿ ಕಣ್ಬಿಟ್ಟು ನೋಡು, ಅಣ್ಣನಾಗ ಕಾಣ್ತಾರೆ.
1: ಚಂದ್ರು, ಈ ಆಫೀಸಲ್ಲಿ ನೀನ್ ಒಬ್ಬನೇ ಅಪ್ಪ ನನ್ನ ಹಿತೈಷಿ.
2: ಏನಮ್ಮ ನೀನು, ತಂದೆ ಮಗಳು ರಾಕಿ ಕಟ್ಟೋದುಂಟ? ಏನ್ ಸರ್, ಸರಿತಾನೆ?
1: ಹೌದು. ಅಯ್ಯೋ, ದುಶ್ಮನ್ ಕಹ ಅಂದ್ರೆ ಬಗಲ್ಮೆ ಅಲ್ಲ, ಸಾಮ್ನೆ ಹೈ. ಶಿರ್ಲಿ, ನಾನು ಈ ಸಂಬಂಧ ಒಪ್ಪಕ್ಕೆ ಇಲ್ಲೋ.

0: ರೋಹಿಣಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೊಂಥರ ಇದೆಯಾ?
1: ನನಗೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ನಲ್ಲಿ ಇಂಟರ್ವ್ಯೂ ಬಂದಿತ್ತು.
0: ಅಟೆಂಡ್ ಮಾಡಿದ್ಯಾ? ಪ್ರಶ್ನೆ ಕಷ್ಟವಾಗಿತ್ತಾ?
1: ಇಲ್ಲ.
0: ಮತ್ತೆ ಯಾಕೆ ಡಲ್ ಆಗಿದೆಯಾ?
1: ನಮ್ಮ ತಂದೆ ಸ್ನೇಹಿತ.

0: ಸ್ನೇಹಿತರೊಬ್ರು ಕೆಲ್ಸ ಸಿಗೋಕೆ 10,000 ರೂಪಾಯಿ ಲಂಚ ಕೇಳಿದ್ದಾರೆ.
1: ನಮ್ ದೇಶದಲ್ಲಿ ಇದೊಂದು ಹಾವಳಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಲಂಚ ಲಂಚ ಲಂಚ. ನನ್ನ ಯಾವನಾದ್ರೂ ಕೇಳಿದ್ರೆ ಜಾಡ್ಸ್ ಒದ್ದು ಬಿಡ್ತಿದ್ದೆ.
0: ಒದ್ರೆ ಆಗುತ್ತಾ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತಾರೆ. ಚಂದ್ರು, ನಿಮ್ ಸ್ನೇಹಿತರತ್ರ ಕಡಿಮೆ ಬಡ್ಡಿಗೆ ಸಾಲ ಕೊಡಿಸ್ತೀರಾ? ನಾನ್ ಕೆಲ್ಸಕ್ಕೆ ತೆರೆದ್ಮೇಲೆ ತೀರಿಸ್ಬಿಡ್ತೀನಿ.
1: ಓ, ನಾನು ನಿನಗೆ ಸಾಲ ಕೊಡಿಸ್ಬೇಕಾ? ಅದು ಬಡ್ಡಿಗೆ? ಇಷ್ಟೇನಾ ನಮ್ಮ ಸಂಬಂಧ? ಹಾಗಾದ್ರೆ ನಿನ್ ಸುಖ ದುಃಖದಲ್ಲಿ ನನಗೆ ಪಾಲಿಲ್ಲ ಅನ್ನು. ನಾನೊಬ್ಬ ಫೂಲ್, ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ.
0: ಚಂದ್ರು, ನನ್ನ ಮನಸ್ಸಿನಲ್ಲಿ ಏನೇನೋ ಅನ್ಕೊಂಡಿದ್ ನಿಜ. ಅಲ್ಲಿ ನೀವು ಸ್ನೇಹ ಅನ್ನೋ ಬಂಗಾರದ ಇಟ್ಕೆಯಿಂದ ಅನುರಾಗ ಅನ್ನೋ ಅರಮನೆ ಕಟ್ಟೋಕ್ ಮುಂಚೆ ಬಾಡಿಗೆ ಕೇಳೋದ್ ನ್ಯಾಯನಾ?
1: ನಾನ್ ಬಾಡಿಗೆದಾರ ಅಲ್ಲ ರೋಹಿಣಿ, ಯಜಮಾನ. ಆ ಜಾಗ ಅರಮನೆ ಎಲ್ಲ ನನ್ ಸ್ವಂತ.
0: ನಿಜ ಚಂದ್ರು, ನಿಮ್ ಮಾತ್ ನಿಜ. ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ಸರ್ವಸ್ವನ್ನು ನಿಮಗೆ ಕೊಟ್ಟಿದ್ದೀನಿ.
1: ನೀನ್ ಹೇಳೋ ಮಾತು ನಿಜ ಆಗಿದ್ರೆ ಸಾಲ ಕೊಡಿಸಿ ಅಂತ ನೀನ್ ಕೇಳ್ತಾ ಇರ್ಲಿಲ್ಲ. 10,000 ರೂಪಾಯಿನ ನೀವೇ ಕೊಡಿ ಅಂತ ಅಧಿಕಾರದಿಂದ ಕೇಳ್ತಾ ಇದ್ದೆ. ಓಕೆ, ಯಾವಾಗ ಬೇಕು ನಿನಗೆ?
0: ಒಂದು ವಾರದಲ್ಲಿ.
1: ಡನ್. ಈಗ ನಾನು ನಿನ್ನೊಂದು ಕೇಳ್ತೀನಿ.
0: ಏನು?
1: ನಿನ್ನ ಮುಗುಳ್ನಗೆ ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು, ಕೀಪ್ ಇಟ್ ಅಪ್.
2: ಏನ್ ಚಂದ್ರು, ಮತ್ತೆ ರಿಪೇರಿನಾ?
1: ಇಲ್ಲಪ್ಪ,
2: ಮೊನ್ನೆ ಎಲ್ಲ ರಿಪೇರಿ ಮಾಡಿಕೊಟ್ಟೆ.
1: ಅಂಪಂಗಿ, ನಿನ್ನಿಂದ ಒಂದು ಸಹಾಯ ಬೇಕಲ್ಲ.
2: ಏನಪ್ಪ ಅಂತದ್ದು?
1: ಅರ್ಜೆಂಟಾಗಿ 10,000 ರೂಪಾಯಿ ಬೇಕು.
2: 10,000 ರೂಪಾಯಿ
1: ಸಾಲ ಅಲ್ಲಪ್ಪ. ಯಾವ್ದಾದ್ರು ಗಿರಾಕಿ ನೋಡಿ ಈ ಗಾಡಿನ ತಳ್ಳಿಬಿಡು.
2: ನಿನಗೇನು ಮಾಡ್ತೀಯ?
1: ಆಮೇಲೆ ತಗೊಂಡ್ರಾಯ್ತು.
3: ಏನಪ್ಪ ಮೆಕ್ಯಾನಿಕ್, ಗಾಡಿ ರೆಡಿ ತಾನೆ?
2: ರೆಡಿ ಸರ್.
3: ಶಾಕ್ ಅಬ್ಸರ್ವರ್ ಹೊಸದಾಗಿ ಹಾಕಿದ್ದಾನೆ?
2: ಪರ್ಫೆಕ್ಟ್ ಆಗಿ ಮಾಡಿದೀನಿ ಸರ್.
3: ನಮ್ ಗಾಡಿಯಲ್ಲಿ
2: ರಯಲ್ ಕಳ್ಸಿದೀನಿ, ಬಂದ್ಮೇಲೆ ನೋಡಿ ಸರ್ ಗಾಡಿ ಹೇಗಿದೆ ಅಂತ.
3: ನೀನೇನೋ ರೆಡಿ ಮಾಡ್ಬಿಟ್ಟಿದ್ಯಪ್ಪ, ಆದ್ರೆ ಶೂಟಿಂಗ್ ನಿನ್ ತಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫಾರಿನಿಂದ ಸ್ಟೆಂಟ್ ಮ್ಯಾನ್ ಬರ್ಬೇಕಾಗಿತ್ತು, ಅವನಿಗೆ ಆಕ್ಸಿಡೆಂಟ್ ಅಂತ ಟೆಲಿಗ್ರಾಮ್ ಬಂದ್ಬಿಟ್ಟಿದೆ. ಪ್ರೊಡ್ಯೂಸರು ತಲೆ ಮೇಲೆ ಕೈತ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀರೋದು ಈ ಡೇಟ್ಸ್ ಬಿಟ್ರೆ ಬೇರೆ ಡೇಟ್ಸ್ ಇಲ್ಲ. ಏನ್ ಮಾಡ್ಬೇಕು ಅಂತ ಪರದಾಡ್ತಾ ಇದ್ದೀನಪ್ಪ.
2: ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಶೂಟಿಂಗ್ ಶುರು ಮಾಡಿ ಸರ್.
3: ನೀನು ಬಂದು ಜಂಪ್ ಮಾಡ್ತೀಯಾ?
2: ಆನ್ ಮಾಡಲ್ಲ ಸರ್, ಇವ್ರು ಮಾಡ್ತಾರೆ. ಮೋಟರ್ ಬೈಕ್ ಜಂಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಚಂದ್ರಶೇಖರ್ ಅಂತ. ಚಂದ್ರು, ಇವ್ರ ಕರ್ನಾಟಕದ ಸ್ಟಂಟ್ ಮಾಸ್ಟರ್, ಹೆಸರು ಶಿವಯ್ಯ ಅಂತ.
1: ಹಲೋ ಸರ್.
3: ಹಲೋ.
1: ಕಳ್ಳ ಕೂಡ ನೀವೇಲ ಸರ್ ಮಾಡಿದ್ದು?
3: ಹೌದು.
1: ಬಹಳ ಚೆನ್ನಾಗಿತ್ತು ಸರ್.
3: ಥ್ಯಾಂಕ್ಸ್. ರೀ ಮಿಸ್ಟರ್, ನೀವ್ಯಾಕೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೋದು?
1: ಈ ಪಿಕ್ಚರ್ ಹೀರೋ ಯಾರು ಸರ್?
3: ವಿಷ್ಣುವರ್ಧನ್ ಕಣಪ್ಪ.
1: ಡೈರೆಕ್ಟರ್ ಸರ್?
3: ವಿ ಸೋಮಶೇಖರ್ ಅಂತ.
2: ಚಂದ್ರು, ಒಪ್ಕೊಂಡು ಆಕ್ಟ್ ಮಾಡಪ್ಪ.
1: ಏಯ್, ಆಫೀಸಲ್ಲಿ ಗೊತ್ತಾದ್ರೆ ಇರೋ ಕೆಲಸನ ಕಳ್ಕೋಬೇಕಾಗತ್ತೆ ಅಷ್ಟೇ.
3: ರೇ, ನಮ್ಮ ಪಿಕ್ಚರಲ್ಲಿ ಮುಖ ಕಾಣಲ್ಲ ರೀ, ನೀವು ವಿಷ್ಣುಗೆ ಡ್ಯೂಪು. ನೋಡಿ, ನೀವು ಜಂಪ್ ಮಾಡಿದ್ರೆ 15,000 ರೂಪಾಯಿ ಸಿಗುತ್ತೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆದ್ರೆ 1,00,000 ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ.
1: ಓಕೆ ಸರ್.
3: ಒಂದು 50 ಅಡಿ ಜಂಪ್ ಮಾಡ್ತೀರಾ?
1: ನೀವು ಹೂ ಅನ್ನಿ ಸರ್, 100 ಅಡಿ ಬೇಕಾದ್ರೆ ಜಂಪ್ ಮಾಡ್ತೀನಿ.
3: ಹೇಶ್, ನಿಮ್ಮಂತ ಧೈರ್ಯವಾದ ಹುಡುಗರೇ ನಂಗೆ ಬೇಕು.
1: ಸುಳ್ಳು ಹೇಳೋದು ಒಂದು ವಿದ್ಯೆ. ಅಯ್ಯೋ, ಅದನ್ನ ಕೂಡ ನಿನ್ಗೆ ಹೇಳೋಕ್ ಬರಲ್ಲ.
0: ಇಲ್ಲ ಚಂದ್ರು, ನಾನು ಹೇಳ್ತಿರೋದು ನಿಜನೇ.
1: ಹಾ, ನಿಜ ಅಂತ ನಾಲ್ಗೆ ಹೇಳ್ತಾ ಇದ್ರು, ಸುಳ್ಳು ಅಂತ ಕಣ್ಣು ಹೇಳ್ತಾ ಇದ್ದೆ. ರೋಹಿಣಿ, ಯಾಕೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ?
0: ಮತ್ತೆ ನೀವು ನನಗೋಸ್ಕರ ಯಾವ್ದೋ ಸಿನಿಮಾದಲ್ಲಿ ಸೇತುವೆಯಿಂದ ಮೋಟಾರ್ ಸೈಕಲ್ ಅಲ್ಲಿ ಜಂಪ್ ಮಾಡ್ತೀರಂತೆ?
1: ಯಾರು ಹೇಳಿದ್ ನಿನ್ಗೆ? ಆ ರವಿನಾ? ಅವನೊಬ್ಬ ಈಡಿಯಟ್. ನನಗೆ ಹೇಳೋಕ್ ನೋಡ್ದ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕೆ ನಿನ್ ಕಳ್ಸದ್ನ?
0: ಅದೇನ್ ತಪ್ಪಲ್ವಲ್ಲ, ನನಗೋಸ್ಕರ ನೀವ್ಯಾಕೆ ಅಂತ ಅಪಾಯದ ಕೆಲಸ ಮಾಡ್ಬೇಕು?
1: ರೋಹಿಣಿ, ನನಗೆ ಅಡ್ವೆಂಚರ್ ಅಂದ್ರೆ ಬಹಳ ಇಷ್ಟ.
0: ಅದಕ್ಕೆಲ್ಲ ಒಂದು ವಯಸ್ಸಿದೆ.
1: ಎಲ್ಲ ನಿನ್ನ ನನ್ನೇನು ವಯಸ್ಸಾದವನು ಅಂತ ತಿಳ್ಕೊಂಡ್ಯಾ? ಪ್ರತಿದಿನ ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ಮೋಟರ್ ಸೈಕಲ್ ನಲ್ಲಿ 5-6 ತರ ಸ್ಟಂಟ್ ಮಾಡ್ತೀನಿ, ಗೊತ್ತಾ?
0: ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನ ನಂಬಿಕೊಂಡು ಒಂದ್ ಜೀವ ಇದೆ ಅನ್ನೋದನ್ನ ಮರಿಬೇಡಿ.

0: ಲೇ ನಿನಗೇನೆ ಇರೋನ್ ಒಬ್ಬ ಮಗ, ಅದು ಬ್ಯಾಂಕ್ ಸೊಗಸಾದ ಕೆಲಸದಲ್ಲಿದ್ದಾನೆ. ಆದ್ರೆ ನನ್ ಪಾಡ್ ಹಾಗಲ್ವೇ, ಮನೆಯಲ್ಲಿ ಮಗಳು ಬೆಳೆದ್ ನಿಂತಿದ್ದಾಳೆ, ಅವಳಿಗೆ ಮದುವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ರಾಮಕೃಷ್ಣ ಅಂತ ಕಾಲ ಕಳಿಬಹುದು.
1: ನೋಡು, ನಿನ್ನ ಮಗಳನ್ನ ನನ್ನ ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿದೆ.
0: ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು, ನೋಡು ಇಬ್ಬರು ಜಾತಕನು ಸೊಗಸಾಗ್ ಕೂಡಿ ಬಂದಿದೆ. ಆದಷ್ಟು ಬೇಗ ನೀ ಮದುವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ಹಾಯಾಗಿರ್ಬೋದು ಕಣೆಯ.
1: ಅದು ಸರಿ, ಇದಕ್ಕೆಲ್ಲ ರೆಡಿ ಮಾಡಿದೀಯ?
0: ಏನೋ ವರದಕ್ಷಿಣೆನ ಕಳ್ಳ ಬಡವ, ವರದಕ್ಷಿಣೆ ವಿಷಯ ಎತ್ತಿದ್ರೆ ಪೊಲೀಸ್ ಇಟ್ಕೊಂಡು ಬಿಡ್ತೀನಿ.
1: ಸುಮ್ನೆ ತಮಾಷೆ ಮಾಡಿದೆ ಕಣಯ್ಯ.
0: ಅವನು ಬಿಕಾಂ ಪಾಸ್ ಮಾಡಿ ಬ್ಯಾಂಕ್ ನ ಕೆಲಸದಲ್ಲಿದ್ದಾನೆ, ಒಳ್ಳೆ ಮನತನ, ಮುಖ್ಯವಾಗಿ ವರದಕ್ಷಿಣೆ ಬೇಡ ಅಂತ ಹೇಳಿದ್ದಾನೆ. ನೋಡ, ನಾನೆಲ್ಲ ನಿಶ್ಚಯ ಮಾಡಿ ಬ್ಯಾಂಕ್ ನ ನಿನ್ ಮದುವೆಗೆ ಅಂತ ಇಟ್ಟಿದ್ದ 10,000 ರೂಪಾಯಿ ತಂದು ಮನೇಲಿ ಇಟ್ಟಿದ್ದೀನಿ. ಹಾ,
2: ನನ್ನ ಕೆಲಸಕ್ಕೋಸ್ಕರ ನಿನ್ ಸ್ನೇಹಿತರು 10,000 ರೂಪಾಯಿ ಲಂಚ ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂದೆ?
0: ರೋಹಿಣಿ, ನಿನ್ ಕೆಲ್ಸಕ್ಕೆ ಅಂತ 10,000 ರೂಪಾಯಿ ಕೊಟ್ಬಿಟ್ರೆ ನಿನ್ ಮದುವೆ ಆಗೋ ಹುಡುಗ ಬಂದು ನನ್ ವರದಕ್ಷಿಣೆ ಬೇಕೇ ಬೇಕು ಅಂತಂದ್ರೆ ಏನ್ ಮಾಡ್ಲಮ್ಮ? ಆಯ್ತು, ನಿನ್ ಮದುವೆ ಆದ್ಮೇಲೆ ಆ ಹುಡುಗ ನಿನ್ ಉದ್ಯೋಗ ಮಾಡೋದ್ ಬೇಡ ಅಂತಂದ್ರೆ ಹೋಯ್ತೋ, ಎಲ್ಲ ಹೋಯ್ತೋ. ನೋಡಮ್ಮ, ನನಗೆ ನಿನ್ ಉದ್ಯೋಗಕ್ಕಿಂತ ನಿನ್ ಮದುವೆ ಮುಖ್ಯ ಅಮ್ಮ.
2: ನನಗೆ ಉದ್ಯೋಗನೇ ಮುಖ್ಯ, ಅದಕ್ಕೆ 10,000 ರೂಪಾಯಿ ನಾನೇ ಕೊಟ್ಬಿಟ್ಟೆ.
0: ನಿನಗೆಲ್ಲ ಬಂತ ಅಷ್ಟೊಂದ್ ಹಣ?
2: ನನ್ನ ಮದುವೆ ಆಗೋರ್ ಕೊಟ್ರು.
0: ನಿನ್ ಮದುವೆ ವಿಷಯ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯಾ?
2: ಬಾಳ್ಬೇಕಾದಳ್ ನಾನಪ್ಪ, ನೀನಲ್ಲ. ಗಣ್ಣಾಗ್ ಬರೋನ್ ಹೇಗಿರ್ಬೇಕು ಅಂತ ನಾನ್ ನಿರ್ಣಯ ಮಾಡ್ಬೇಕು, ನೀನು ಆಶೀರ್ವಾದ ಮಾಡ್ಬೇಕು.
0: ಸತ್ಯ, ನಿಮ್ಮಪ್ಪನ್ಗೆ ಅಷ್ಟೊಂದು ಅವಕಾಶನಾದ್ರೂ ಇಟ್ಟಿದ್ದೀಯಲ್ಲ. ಯಾರ ಹುಡುಗ
2: ನಿನ್ಗೆ ಅವತ್ತು ಔಷಧಿ ಕೊಟ್ರು ಅಂತ ಮನೆಗೆ ಕರ್ಕೊಂಡ್ ಬರ್ಲಿಲ್ವಾ ಅವರು?
0: ಓ ಅವನಾ?
2: ಯಾಕೆ, ಅವ್ರು ಒಳ್ಳೆಯವ್ರಲ್ವಾ? ಹೆದರ್ಕೋಬೇಡಪ್ಪ, ಅವ್ರೇನು ವರದಕ್ಷಿಣೆ ಕೇಳಲ್ಲ.
0: ಅದಲ್ಲಮ್ಮ, ಅವನ್ ಯಾರು, ಅವನ ವಂಶ ಏನು, ಇವೆಲ್ಲ ವಿಚಾರಿಸೋದ್ ಬಿಡ್ವೆ.
2: ಮನಸ್ಸು ಮನಸ್ಸು ಒಪ್ಪಿದ್ಮೇಲೆ ಬಾಕಿದೇನು ಬೇಕಾಗಿಲ್ಲಪ್ಪ.
0: ರೋಹಿಣಿ
2: ಅಪ್ಪ, ನಾನು ಈಗ್ಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ನಿನಗೆ ಏನೇನ್ ಬೇಕೋ ಅವ್ರನ್ನೆಲ್ಲ ವಿಚಾರಿಸ್ಕೋ.
3: Pussycat, Pussycat, where have you been?
4: Meow, meow, I've been to London to visit a queen.
3: Pussycat, Pussycat, what found you there?
4: Meow, meow, meow, I found a mouse under a chair.
3: Jack the Angel went up the hill to fetch a pail of water. Jack fell down and broke his crown. Angel came tumbling after.
5: ಯಾರು ನೀವು, ಯಾರು ಬೇಕು?
2: ಯಾರಮ್ಮ ನೀನು?
5: ನಿಮ್ ಹೆಸರು?
2: ರೋಹಿಣಿ ಅಂತ. ಯಾರ ಮನೆ ಹುಡುಗಿ ನೀನು?
5: ಈ ಮನೆ ಹುಡುಗಿನೆ.
2: ಯಾರ ಮಗಳು?
5: ನಮ್ಮಪ್ಪನ ಮಗಳು.
2: ನಿಮ್ಮಪ್ಪ ಯಾರಮ್ಮ?
5: ಚಂದ್ರಶೇಖರ್.
2: ಚಂದ್ರಶೇಖರ?
5: ಹೌದು.
2: ಅವ್ರು ನಿಮ್ ತಂದೆನಾ?
5: ಇಲ್ಲ. ನಿಮ್ ತಂದೆನಾ?
2: ಹಾಗಲ್ಲಮ್ಮ, ಚಂದ್ರಶೇಖರ್ ಅಂದ್ರೆ ಯಾವ ಚಂದ್ರಶೇಖರ್?
5: ಈಗ ತೋರ್ಸಕ್ಕ ಆಗಲ್ಲ.
2: ಯಾಕಮ್ಮ?
5: ಅವರು ಸ್ನಾನ ಮಾಡ್ತಿದ್ದಾರೆ, ಹೊರಕ್ ಬರ್ಲಿ, ತೋರಿಸ್ತೀನಿ.
0: ಇವತ್ತು ಊಟಿಯಿಂದ ಮಗು ಬಂತು, ನಾಳೆ ಸಿಮ್ಲಾಯಿಂದ ಹೆಂಡತಿ ಬರ್ತಾಳೆ. ಈಗತ್ತೇನ್ ಪ್ರಯೋಜನ? ಆದದ್ದಾಯ್ತು, ಈಗ ನಾನು ಹೇಳಿದ್ದ ಹುಡುಗನ್ನೇ ಒಪ್ಕೋ. ಏನಂತೀಯ
6: ರೋಹಿಣಿ?

0: ರೋಹಿಣಿ.
1: ಯಾರಯ್ಯ ನೀನು?
0: ಇದೇನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಇಷ್ಟು ಬೇಗ ನಾನು ಮರ್ತ್ಬಿಡ್ರ? ಅವತ್ ನೀನೇ ನನ್ನ ಮನೆ ಕರ್ಕೊಂಡ್ ಬಂದಿದ್ರಿ, ನಾನೇ ಸರ್ ಪಿಲ್ಸ್ಕೊಟ್ಟಿದ್ದು.
1: ಅವತ್ ನಾವು ಪಿಲ್ಸ್ ಕೊಟ್ಟೆ, ಇವತ್ ನನ್ನ ಮಗಳಿಗೆ ವಿಷ ಕೊಡ್ತಿದ್ಯಾ? ನೀನೇ ಮನುಷ್ಯನೇನೆಯ
0: ಸರ್? ದಯವಿಟ್ಟು ನನ್ನ ಮಾತು ಕೇಳಿ ಸರ್.
1: ನೋಡ, ನಿನ್ನ ಮಾತು ಕೇಳಿ ನನ್ನ ಮಗಳು ಪಡ್ತಿರೋ ಕಷ್ಟನೇ ಸಾಕು, ಮೊದ್ಲಿಂದ ಹೋಗೋ.
0: ರೋಹಿಣಿ, ನೀನಾದ್ರೂ ನನ್ನ ಮಾತು ಕೇಳು. ಒಂದ್ ಚಿಕ್ಕ ಮಗು ಮಾತನ್ನ ಕೇಳ್ಕೊಂಡು ನೀ ದುಡುಕ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ? ದಯವಿಟ್ಟು ಯಾವ ನಿರ್ಧಾರಕ್ಕೂ ಬರಬೇಡ.
2: ಮಗು ಏನೋ ಸುಳ್ಳು ಹೇಳ್ಬಹುದು, ಟೀಚರು ಸುಳ್ಳು ಹೇಳ್ತಾರ?
0: ಓ, ಅವರು ಹೇಳ್ಬಿಟ್ರ ರೋಹಿಣಿ?
1: ಯಾಕೆ ಹೇಳ್ಬಾರ್ದೇನೆ? ಹೀಗೆ ಹೇಳಿ ಎಷ್ಟು ಜನ ಹೆಣ್ಮಕ್ಳು ಮೋಸ ಮಾಡಿದ್ಯಾ?
2: ಅಪ್ಪ, ಅವ್ರ ಹತ್ರ ಏನ್ ಮಾತು? 10,000 ರೂಪಾಯಿ ತಗೊಂಡ್ಬಂದು ಅವ್ರ ಮುಖದ ಮೇಲೆ ಬಿಸಾಕಿ.
0: ರೋಹಿಣಿ, ನಿನ್ ನಿಜವಾದ ವಿಷಯ ಏನು ಅಂತ ಗೊತ್ತಿಲ್ಲ, ದಯವಿಟ್ಟು ನನ್ನ ಮಾತು ಕೇಳು.
2: ನೀವು ನನಗೆ 10,000 ರೂಪಾಯಿ ಕೊಟ್ಟಾಗ ನಾನು ಪ್ರೇಮದ ಕಾಣಿಕೆ ಅನ್ಕೊಂಡೆ, ಹಾವಿನ ಹೆಡೆ ಕೆಳಗಿದ್ದೀನಿ ಅನ್ಕೊಂಡಿರ್ಲಿಲ್ಲ.
0: ರೋಹಿಣಿ,
2: ಅಡ್ವೆಂಚರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಲ್ಲ, ಈಗ ಗೊತ್ತಾಯ್ತು.
0: ರೋಹಿಣಿ, ನಿಜ ಏನು ಅಂತ ಹೇಳ್ತೀನಿ ಕೇಳು.
1: ಕೇಳೋದು ಹೇಳೋದು ಏನು ಬೇಕಾಗಿಲ್ಲ, ನಿನ್ ಕಥೆ ಕೇಳಕ್ ನಾವು ಸಿದ್ಧವಾಗಿಲ್ಲ. ತಗೊಂಬ ದುಡ್ಡು,
2: ತಗೊಳ್ಳಿ ನಿಮ್ ದುಡ್ಡು, ಹೊರಟಾಗಿ ಇಲ್ಲಿಂದ.
0: ರೋಹಿಣಿ, ಕೋಪದಲ್ಲಿ ಕತ್ತರಿಸ್ಕೊಂಡು ಮೂಗು ಶಾಂತಿಲ್ ಬರಲ್ಲ.
2: ಅಲ್ಪಸಂಗ ಅಭಿಮಾನ ಭಂಗ.
0: ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ,
2: ಅಂಗೈ ಹುಣಿಗೆ ಕನ್ನಡಿ ಬೇಕಾ ಅಂತಾರೆ.
0: ರೋಹಿಣಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ನನ್ನ ಜೀವ. ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡ್ರೆ
1: ಸಾಕ್, ನಿಲ್ಸಯ್ಯ. ಡೋಂಟ್ ವೇಸ್ಟ್ ಅವರ್ ಟೈಮ್, ಗೆಟ್ ಔಟ್. ಇನ್ನೂ ಯಾಕೆ ನಿಂತಿದ್ಯಾ? ಹೋಗ, ನಾಚಿಕೆ ಹಾಕೊಳ್ಳ ನಿನಗೆ. ನೋಡೋ, ಇನ್ಮೇಲೆ ಇವಳು ನಿನಗೆ ಪರಸ್ತ್ರಿ, ಅವಳ ಹತ್ರ ಮಾತಾಡ್ಕೊಡ್ದು, ಅವಳು ಮುಖ ನೋಡ್ಕೊಡು. 30 ತಾರೀಕು ಅವಳು ನಿಶ್ಚಿತ ಅರ್ಥ, ಬರೋ ತಿಂಗಳ ಮದುವೆ. ನನ್ನ ಅಳಿಯ ನನ್ನ ಸ್ನೇಹಿತರ ಮಗ ಬ್ಯಾಂಕ್ ನಲ್ಲಿ ಕೆಲಸದಲ್ಲಿದ್ದಾನೆ, 100%ಗೆ 100% ಬ್ರಹ್ಮಚಾರಿ. ನಿನ್ನ ಮೋಸ್ಕರ ಅಲ್ಲ.
0: ರೋಹಿಣಿ, ನನ್ನ ಮಾತು ಕೇಳು ಪ್ಲೀಸ್, ನನ್ನ ಮಾತು ಕೇಳು ರೋಹಿಣಿ ಪ್ಲೀಸ್. ರೋಹಿಣಿ, ರೋಹಿಣಿ, ರೋಹಿಣಿ, ನನ್ನ ಮಾತು ಕೇಳು ರೋಹಿಣಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ನೀ ದುಡುಕ್ತಾ ಇದೀಯಾ ರೋಹಿಣಿ? ರೋಹಿಣಿ, ರೋಹಿಣಿ, ಒಂದು ಮಗು ಮಾತು ಕೇಳ್ಕೊಂಡು ನೀ ತಪ್ಪು ಮಾಡ್ತಾ ಇದೀಯಾ ರೋಹಿಣಿ? ನನ್ನ ಮಾತು ಕೇಳು ರೋಹಿಣಿ ಪ್ಲೀಸ್.

0: ನಿಲಬೆಳಗಾದ್ರೆ ಸೀಟು ಸೀಟು ಸೀಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟು ಬಂದಿದ್ರೆ ಗೊತ್ತೇನ್ರಿ ಈ ಸೀಟ್ಗೆ? ಸದ್ಯಕ್ಕೆ ನಿಮ್ ಸೀಟ್ ಇದು, ಕೂತ್ಕೊಳ್ಳಿ.
1: ಥ್ಯಾಂಕ್ ಯು ಸರ್. ಸೀಟ್ ನನ್ಗಲ್ಲ ಸರ್, ನನ್ನ ಮಗಳಿಗೆ ಅಡ್ಮಿಷನ್ಗೆ.
0: ಅಡ್ಮಿಷನಾ? ನೋಡಿ, ಇಡೀ ಲೈಫ್ಗೆ ಫಸ್ಟ್ ಫೌಂಡೇಶನ್ ಈ ಅಡ್ಮಿಷನ್. 2 ವರ್ಷದಿಂದ ಇದ್ದಕ್ಕಿದ್ದಾಗ ನೀವು ಬಂದು ಕೇಳಿದ್ರೆ ಹೇಗ್ರಿ ಸಿಗತ್ತೆ?
1: ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳಿಗೊಂದು ಸೀಟ್ ಕೊಟ್ರೆ.
0: ನೋಡಿ, MLA ಸೀಟ್ ಸಲೀಸಾಗಿ ಸಿಗತ್ತೆ, ಆದ್ರೆ ಈ ನರ್ಸರಿ ಸೀಟ್ ಸಿಗೋದು ಬಹಳ ಕಷ್ಟ. ಹೊಟ್ಟೆಲ್ ಮಗು ಇದ್ದಾಗಲೇ ರಿಸರ್ವ್ ಮಾಡ್ತಾರೆ, ಅಂತವ್ರಿಗೆ ಸೀಟ್ ಸಿಗೋಲ್ಲ. ನೀವು ರೆಡಿಮೇಡ್ ಕರ್ಕೊಂಬಂದು ಸೀಟ್ ಕೊಡಿ ಅಂದ್ರೆ ಹೇಗ್ರಿ ಕೊಡೋದು?
2: ಸರ್, ನೀವು ಸೀಟ್ ಕೊಡಲ್ಲ ಅಂದ್ರೆ ನನ್ನ ಎಜುಕೇಶನ್ ಎಲ್ಲ ಹಾಳಾಗುತ್ತೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಸರ್, ಚೆನ್ನಾಗಿ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ. ಪ್ಲೀಸ್ ಸೀಟ್ ಕೊಡಿ ಸರ್.
0: ವೆರಿ ಗುಡ್. ಎಷ್ಟೋ ಮಕ್ಕಳು ಸ್ಕೂಲ್ ಬರಬೇಕಾದ್ರೆ ಅಳುತ್ತವೆ. ಎಜುಕೇಶನ್ ಮೇಲೆ ಈ ಮಗುಗಿರೋ ಇಂಟ್ರೆಸ್ಟ್ ನೋಡಿದ ಮೇಲೆ ಡಿಸಪಾಯಿಂಟ್ ಮಾಡೋಲ್ಲ, ಖಂಡಿತ ಸೀಟ್ ಕೊಡ್ತೀನಿ.
1: ಥ್ಯಾಂಕ್ ಯು ಸರ್.
0: ನೋಡಿ, ಹಾಸ್ಟೆಲ್ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ.
1: ಪರವಾಗಿಲ್ಲ ಸರ್.
0: ಮಗು ಹೆಸರು?
1: ಲತಾ ಅಂತ. ಲತಾ, ಚೋಟ್ ಉದ್ದ ಇದೆಯಾ? ಅದೆಷ್ಟು ಮಾತಾಡೋದು?
3: ಮಾತಾಡ್ತಾ ಹೋದ್ರೆ ಅಂಗಡಿ ಅವನು ಟೋಪಿ ಹಾಕ್ಬಿಡ್ತೇನೆ.
1: ಈಗ ನೀನ್ ನನಗೆ ಹಾಕದಿಲ್ಲ, ಒಂದ್ ತಿಂಗಳು ಸಂಬಳಕ್ಕೆ ಟೋಪಿನ. ಯಾಕ್ಮರಿ, ನಿದ್ದೆ ಬರ್ತಾ ಇದೆಯಾ?
3: ಯಾಕೋ ತಲೆನೋಯ್ತಾ ಇದೆ.
1: ತಲೆನೋವ? ಹಾ, ಒಂದ್ ನಿಮಿಷ ಇರು, ಬಂದೆ.

ಅಲ್ಲಪ್ಪ. ಮೂರ್ ಸಲ ಹೋಗಿ. ನೀನ್ ಅಂಗಡಿಗೆ ಬಂದಿದ್ದೀಯಲ್ಲ ಮರಿ, ಅಂಗಡಿಯವ್ರಲ್ಲ ನಿನ್ನೆ ನೋಡ್ತಾ ಇದ್ರು, ಅದಕ್ಕೆ ನಿನ್ ದೃಷ್ಟಿ ಆಗಿದೆ. ಈಗ ತೆಗೆದ್ಬಿಟ್ಟಲ್ಲ, ನಿನ್ ತಲೆನೋವೆಲ್ಲ ಓಡೋಟೋಗುತ್ತೆ.

0: ಮಾಡಿ ಕಣ್ಣಲ್ಲಿ ನೀರು.
1: ಸಂತೋಷಕ್ಕಮ್ಮ, ನಿನ್ ಕಣ್ಣಲ್ಲಿ ಯಾಕಮ್ಮ ನೀರು?
0: ನಂಗೂ ಸಂತೋಷಕ್ಕೆ. ಇಷ್ಟು ದಿವಸ ನಾನು ಯಾಕೆ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದೆ?
1: ಇಲ್ಲಮ್ಮ, ಇನ್ಮೇಲೆ ನಿನ್ನ ಎಲ್ಲೂ ಬಿಡಲ್ಲ. ನಾನೆಲ್ಲಿ ಇರ್ತೀನೋ ನೀನು ಅಲ್ಲೇ ಇರ್ತೀಯ.
2: ಅಪ್ಪ ದೇವ್ರೆ, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತಾರೆ, ನನ್ನ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಓ ಗಾಡ್, ನನ್ನ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿಸ್ಬೇಡಪ್ಪ, ಹೈ ಕ್ಲಾಸ್ ಅಲ್ಲಿ ಹುಟ್ಟಿಸು, ಎಲ್ಲಾರು ಪರ್ಚೇಸ್ ಮಾಡ್ಬಿಡ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬಂದಿದೆ, ಒಂದ್ ಕಪ್ ಕಾಫಿ ತರ್ತೀಯೋ?
3: ತರ್ತಾ ಇದ್ದೀನಿ, ತಡೀರಿ. ಮನೆಗ್ ಬಂದ್ರೆ ಯಾವಾಗ್ಲೂ ಇದೇ ನಿಮ್ ಗೋಳು.
2: ಏನು ಮಾಡ್ಲಿ, ಇವತ್ತೇನೋ ಒಂದು ಕಥೆ ಆಗತ್ತೆ ಅಂತಿದ್ದೆ, ಬರೀ ವ್ಯಥೆ ಆಗೋಯ್ತು, ಫುಲ್ ಟ್ರಾಜಡಿ.
3: ನೀವು ಕಾಮಿಡಿ ಅಂತ ಮಾಡಕ್ ಹೋಗ್ತೀರಾ, ಅದು ಟ್ರಾಜಡಿ ಆಗುತ್ತೆ.
2: ಪರವಾಗಿಲ್ಲ ಕಣೆ, ನೀನು ಕೆಲವು ಆಂಗಲ್ಗಳಲ್ಲಿ ಬಹಳ ಜೋರಾಗೆ ಕಾಣ್ತೀಯ.
3: ಅದು ಇವತ್ತು ಗೊತ್ತಾಯ್ತೇನೋ ನಿಮ್ಗೆ.
4: ಯಾವತ್ತೋ ಗೊತ್ತಿತ್ತು ಕಣೆ, ಆದ್ರೆ ಇವತ್ತು ಜ್ಞಾನೋದಯ ಆಯ್ತು. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನೋ ಹಾಗೆ, ಈ ಕಾಮದ ಕಣ್ಣಿಗೆ ಕುರೂಪಿನೂ ಒಂದೊಂದ್ಸಲ ಸುಂದರಿಯಾಗಿ ಕಾಣ್ತಾಳೆ.
3: ಯಾವಳ್ರಿ ಕುರೂಪಿ?
2: ಅಯ್ಯಪ್ಪ, ನೀನ್ ಕುರೂಪಿ ಅಲ್ಲ, ಸುಂದರಿ, ತ್ರಿಪುರ ಸುಂದರಿ.
3: ಸಾಕ್ ಸುಮ್ನೆ ರೀ, ಇಷ್ಟೊಂದು ಹುಚ್ಚುಚ್ಚಾಗಾಡ್ತಾ ಇದ್ದೀರಾ.
0: ಡ್ಯಾಡಿ, ಎಲ್ರಿಗೂ ಮಮ್ಮಿ ಇರ್ತಾರ?
1: ಹೌದು ಮರಿ, ಎಲ್ರಿಗೂ ಅಮ್ಮ ಇರ್ತಾರೆ.
0: ಹಾಗಾದ್ರೆ ನಮ್ಮ ಮಮ್ಮಿ ಎಲ್ಲಿ ಹೇಳು ಡ್ಯಾಡಿ.
1: ಏ ಲತಾ, ಇವತ್ತು ನಿಮ್ ಸ್ಕೂಲ್ ಟೀಚರ್ ಸಿಕ್ಕಿದ್ರು, ನೀ ತುಂಬಾ ಚೆನ್ನಾಗಿ ಓದ್ತೀಯಂತೆ, ಕ್ಲಾಸ್ಗೆ ಫಸ್ಟ್ ಬರ್ತೀಯ ಅಂತ ಹೇಳಿದ್ರು.
0: ಅದೆಲ್ಲ ಬೇಡ, ಮಮ್ಮಿ ಎಲ್ಲಿದ್ದಾರೆ ಹೇಳು.
1: ಲತಾ, ಇಷ್ಟು ದಿವಸ ಅಮ್ಮನ್ ಕೇಳದೆ ಇದ್ದೋಳು, ಇವತ್ ಯಾಕಮ್ಮ ಕೇಳ್ತಾ ಇದೀಯಾ?
0: ಭಗತಮ್ಮ ನಿರೂಪ ಮಮ್ಮಿ ಕೇಳಿದ್ರು, ನಿಮ್ಮಮ್ಮ ಮನೆಯಲ್ಲಿದ್ದಾರ ಇಲ್ಲ ಆಫೀಸ್ ಹೋಗಿದ್ದಾಳ ಅಂತ. ಹೇಳಿ ರಣಿ ಹೇಳು. ಅಮ್ಮ ಎಲ್ಲಿ, ಊರಿಗೆ ಹೋಗಿದ್ದಾಳ?
1: ಹೌದು ಮರಿ, ಊರ್ಗ ಹೋಗಿದ್ದಾಳೆ.
0: ಯಾವ ಊರಿಗೆ?
1: ಸ್ವರ್ಗಕ್ಕೆ.
0: ಅದೆಲ್ಲಿದೆ?
1: ಅದಿಲ್ಲಿಂದ ತುಂಬಾ ದೂರ ಮರಿ.
0: ಅಲ್ಲಿಂದ ಯಾವಾಗ ಬರ್ತಾಳೆ?
1: ಬರೋಕಿನ್ನು ತುಂಬಾ ದಿವಸ ಆಗುತ್ತೆ.
0: ನಾವೇ ಹೋಗಿ ಕರ್ಕೊಂಡು ಬರೋಣ.
1: ಅಯ್ಯೋ ಬೇಡಮ್ಮ, ಅವಳೇ ಬರ್ತಾಳೆ. ಮಲ್ಕೋ, ಹೊತ್ತಾಯ್ತು ಮಲ್ಕೋ.
0: ಡ್ಯಾಡಿ, ಮರ್ತು ಬಿಟ್ಟೆ.
1: ಏನಮ್ಮ?
0: ಗುಡ್ ನೈಟ್.
3: ಅಮ್ಮ ಅಮ್ಮ.
5: ಏನಮ್ಮ?
3: ಅಮೆರಿಕಾ ಗ್ಯಾ ಫೋನ್ ಮಾಡಿದ್ದ?
5: 181 ಫೋನ್ ಮಾಡಿ ನಮ್ ನಂಬರ್ ಹೇಳಿದ್ರೆ ಯಾವ ಊರ್ಗ್ ಬೇಕೋ ಅವ್ರಿಗೆ ಕನೆಕ್ಷನ್ ಕೊಡ್ತಾರೆ.
0: ನೋಡಿದ್ಯಾ, ನಮ್ದು ರೆಡ್ ಫೋನ್ ಚೆನ್ನಾಗಿಲ್ವಾ?
3: ಚೆನ್ನಾಗಿದೆ. 181 ಫೋನ್ ಮಾಡೆ.
0: 181 ಓಕೆ. 1 8 1.
6: ಹಲೋ,
0: ಯಾಕೆ ಯಾರು ಮಾತಾಡ್ತಾ ಇಲ್ಲ? ಗೊರ್ರು ಗೊರ್ ಅಂತ ಶಬ್ದ.
3: ಇರೇ ಕನೆಕ್ಷನ್ ಕೊಡ್ತಾರೆ ಅವ್ರು. ಅಲ್ಲೋ ಅಂದ್ರೆ ನಮ್ ನಂಬರ್ ಹೇಳದ್ದು.
0: ನಮ್ ನಂಬರು 2444.
7: ಹಲೋ, ಇಂಟರ್ನ್ಯಾಷನಲ್ ಟ್ರಂಕ್ ಅಸಿಸ್ಟೆಂಟ್ ಸ್ಪೀಕಿಂಗ್.
0: ಹಲೋ, ಯಾರು? 2444.
7: ನಿನ್ಗೆ ಯಾರು ಬೇಕಮ್ಮ?
0: ನಮ್ ಮಮ್ಮಿ ಬೇಕು, ಕನೆಕ್ಷನ್ ಕೊಡಿ.
7: ಅವ್ರು ಎಲ್ಲಿದ್ದಾರೆ?
0: ಸ್ವರ್ಗದಲ್ಲಿ.
7: ಸ್ವರ್ಗಕ್ಕ?
0: ಹೌದು ಆಂಟಿ, ನಾನು ನಮ್ಮ ಮಮ್ಮಿನ ನೋಡೇ ಇಲ್ಲ, ಮಾತಾಡಬೇಕು, ಕನೆಕ್ಷನ್ ಕೊಡಿ ಪ್ಲೀಸ್.
7: ನೋಡು, ಹೇಗ್ ಕನೆಕ್ಷನ್ ಕೊಡೋದು?
0: ಮತ್ತೆ ರೂಪ ಹೇಳಿದಳು, ದಿವಸ ಅವಳು ಮಮ್ಮಿ ಅಮೆರಿಕಾಗ ಫೋನ್ ಮಾಡಿ ಅವಳು ಡ್ಯಾಡಿ ಹತ್ರ ಮಾತಾಡ್ತಾರಂದೆ. ನನಗೂ ನಮ್ಮ ಮಮ್ಮಿ ಜೊತೆ ಮಾತಾಡಬೇಕು ಅಂತ ಆಸೆ. ಕನೆಕ್ಷನ್ ಕೊಡಿ.
7: ಯಾಕೆ ಹೀಗ್ ಡಲ್ ಆಗಿದ್ಯಾ? ಯಾವ್ದೋ ಮಗು ಕಣೆ, ಯಾರೋ ಸುಳ್ಳು ಹೇಳಿದ್ದಾರೆ ಪಾಪ. ಸ್ವರ್ಗದಲ್ಲಿರೋ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ಬೇಕು ಅಂತ, ಸ್ವರ್ಗಕ್ಕೆ ಕನೆಕ್ಷನ್ ಕೊಡಿ ಅಂತ ಕೇಳ್ತಿದೆ.
5: ತುಂಬಾ ಚಿಕ್ಕ ಮಗು ನಿನ್ನೆ,
7: ಧ್ವನಿ ಕೇಳಿದ್ರೆ ಹಾಗೆ ಅನ್ಸುತ್ತೆ.
5: ಪಾಪ, ಅದನ್ಯಾಕೆ ನಿರಾಸೆ ಮಾಡ್ತೀಯಾ? ನೀನೇ ಅಮ್ಮ ಅಂತ ಮಾತಾಡ್ಬಿಡೆ.
7: ಅಯ್ಯಯ್ಯೋ, ನಾನಾ?
5: ಪಾಪ, ಆ ಮಗು ಎಷ್ಟು ಆಸೆ ಇಟ್ಕೊಂಡಿದ್ಯೋ ಏನೋ, ಟೆಲಿಫೋನ್ನಲ್ಲಿ ತಾನೇ.
7: ಹಲೋ,
0: ಯಾರು?
7: ನಾನು
0: ಮಮ್ಮಿನಾ.
7: ಮೊದಲನೇ ಸಲ ಮಾತಾಡ್ತಿದ್ದೀನಲ್ಲಮ್ಮ, ಅದಕ್ಕೆ ಧ್ವನಿನೇ ಬರ್ತಾ ಇಲ್ಲ.
0: ನನಗೂ ಅಷ್ಟೇ ಮಮ್ಮಿ, ಅಳುನೇ ಬರ್ತಿದೆ. ಮಮ್ಮಿ ಮಮ್ಮಿ, ನಾನು ನಿನ್ನ ನೋಡ್ಬೇಕು ಮಮ್ಮಿ. ಅಪ್ಪಂಗೂ ನಿಂಗೂ ಜಗಳನ ಮಮ್ಮಿ, ಅದಕ್ಕೆ ನಿನಗೆ ಕೋಪ ಬಂದಿದೆಯಾ ಮಮ್ಮಿ?
7: ಇಲ್ಲಮ್ಮ, ಖಂಡಿತ ಕೋಪ ಇಲ್ಲ.
0: ಹಾಗಾದ್ರೆ ಬಾ ಮತ್ತೆ.
7: ಬರ್ತೀನಮ್ಮ, ನೋಡು ನಂಗೆ ತುಂಬಾ ಕೆಲಸ ಇದೆ. ಫೋನ್ ಇಡ್ಲಾ?
0: ನಾನು ಫೋನ್ ಮಾಡ್ತೀನಿ, ದಿನ ಫೋನ್ ಮಾಡ್ತೀನಿ. ನೀನು ಊರಿಗೆ ಬರೋ ತನಕ ಫೋನ್ ಮಾಡ್ತೀನಿ. ಸ್ವಲ್ಪ ಇರು ಮಮ್ಮಿ, ಒಂದೇ ಒಂದು ಮುತ್ತು.
6: ಏಯ್, ಏನಿರು ಹಿಣಿ, ಏನೈತೆ?
7: ಪಾಪ ಮಗು ಕಣೆ.
0: ರೂಪ ರೂಪ, ನಾನು ನಮ್ಮ ಮಮ್ಮಿ ಹತ್ರ ಮಾತಾಡಿಬಿಟ್ಟೆ.
7: ನಿನ್ ಕಷ್ಟಕ್ಕಿಂತ ನಿಮ್ಮ ಅಪ್ಪನ ಕಷ್ಟ ಮುಖ್ಯ ಕಣೆ. ನಿನಗೋಸ್ಕರ ಅವ್ರ ಈ ವಯಸ್ಸಿನಲ್ಲಿ ಅದೆಷ್ಟು ಕೊರಗ್ತಿದ್ದಾರೆ ಗೊತ್ತಾ? ನಾನ್ ನಿಮ್ ಮನೆಗೆ ಬಂದಾಗ್ಲಿಲ್ಲ ನಿನ್ನನ್ನು ಮದುವೆಗೆ ಒಪ್ಸು ಒಪ್ಸು ಅಂತ ನನ್ನಷ್ಟು ಸಲ ಹೇಳಿದ್ದಾರೆ.
8: ಜ್ಯೋತಿ, ನಾನೊಬ್ಬರನ್ನ ಮನಸಾರೆ ಪ್ರೀತಿಸಿ ಅವರನ್ನೇ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೆ. ಆದ್ರೆ ಅವ್ರಿಗೊಂದು ಮಗು ಇದೆ ಅಂತ ವಿಷಯ ತಿಳಿದು ನಾನೇ ಅವರನ್ನ ದೂರ ಇಟ್ಟೆ. ಆಮೇಲೆ ನಮ್ಮ ತಂದೆ ನನಗೆ ಬೇರೆ ಸಂಬಂಧ ನೋಡಿದ್ರು. ಮದುವೆಗೆ 3 ದಿವಸ ಇದ್ದಾಗೆ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ರು. ಕಾರಣ, ಅವನು ಕೆಲಸ ಮಾಡ್ತಿದ್ನಲ್ಲ ಬ್ಯಾಂಕ್ನಲ್ಲಿ, 50,000 ರೂಪೀಸ್ ಕದ್ನಂತೆ. ಈ ಜೀವನದಲ್ಲಿ ಮದುವೆಯನ್ನು ಋಣಾನುಬಂಧನೇ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮದುವೆ ಆಸನೆ ಬಿಟ್ಬಿಟ್ಟೆ. ಅಪ್ಪ, ನಾನು ಆ ಊರು ಬಿಟ್ಟು ಈ ಊರಿಗೆ ಬಂದಿದ್ದು ಹಳೆ ವಿಷಯ ಮರೆಯೋಕೆ, ಹೊಸ ಮನುಷ್ಯಳಾಗಿ ಬಾಳೋದಿಕ್ಕೆ.
9: ಏನ್ ಹೇಳ್ತಾ ಇದ್ದೀಯಮ್ಮ?
7: ಮನೆಗೆ ಬಂದ ಸ್ನೇಹಿತರ ಹತ್ರ ಮದ್ವೆಗೆ ಒಪ್ಸು ಅಂತ ಹೇಳ್ತೀಯಂತಲ್ಲ.
9: ನೋಡಮ್ಮ, ಈ ಪ್ರಪಂಚದಲ್ಲಿ ಗಂಡಸು ಒಂಟಿಯಾಗಿ ಬಾಳ್ಬೋದಮ್ಮ, ಆದ್ರೆ ಹೆಣ್ಣು ಒಂಟಿಯಾಗಿ ಬಾಳೋದು ಬಹಳ ಕಷ್ಟ ಅಮ್ಮ.
0: ಹಲೋ
10: ಹಲೋ, ಇಂಟರ್ನ್ಯಾಷನಲ್ ಟ್ರಂಕ್ ಅಸ್ತೇನ್?
0: ಅಂಕಲ್, ನಾನು ಲತಾ, ಸ್ವರ್ಗಕ್ಕೆ ಕನೆಕ್ಷನ್ ಕೊಡಿ ಅಂಕಲ್.
10: ಏನು ಸ್ವರ್ಗಕ್ಕ?
0: ಹೌದು ಅಂಕಲ್, ಅಲ್ಲೇ ನಮ್ಮ ಮಮ್ಮಿ ಇರೋದು. ನಾ ಮಾತಾಡಬೇಕು.
10: ಸ್ವರ್ಗಕ್ಕೆಲ್ಲ ಕನೆಕ್ಷನ್ ಕೊಡಕ್ ಆಗೋದಿಲ್ಲ.
0: ಬೆಳಿಗ್ಗೆ ನಾ ಮಾತಾಡಿದ್ನಲ್ಲ.
10: ನಿನಗೆ ಯಾರೋ ಸುಳ್ಳು ಹೇಳಿರ್ಬೇಕು. ಇಲ್ಲಿ ಸ್ವರ್ಗಕ್ಕೆ ನರ್ಗಕ್ಕೆಲ್ಲ ಕನೆಕ್ಷನ್ ಕೊಡಕ್ ಆಗೋದಿಲ್ಲ.
0: ಓಹೋ, ನೀವು ಹೊಸದಾಗಿ ಕೆಲಸಕ್ಕ ಬಂದಿರಂತ ಕಾಣುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಆಂಟಿನ ಕೇಳಿ ಹೇಳ್ತಾರೆ.
10: ಏಯ್, ಫೋನ್ ಕೆಳಗಡು.
0: ಇವನು ಯಾವನ್ನ ಸಿಡುಗಲ ಮೂತಿ ಸುಬ್ಬಣ್ಣ, ನಮ್ ಹೆಡ್ ಮೇಡಮ್ ತರ ರೇಖಾನಿ ಫುಲ್.
1: ಲತಾ, ಯಾರನ್ನಮ್ಮ ಬೈತಾ ಇದೀಯಾ?
0: ಟೆಲಿಫೋನ್ ಆಪರೇಟರ್.
1: ಯಾಕೆ?
0: ಸ್ವರ್ಗಕ್ಕೆ ಕನೆಕ್ಷನ್ ಕೊಡು ಅಂತ ಆಗಲ್ಲ ಅಂದೆ.
1: ಸ್ವರ್ಗಕ್ಕ? ಅವ್ರಿಗೆ ಟೆಲಿಫೋನ್ ಇಲ್ಲ ಮರಿ.
0: ನನ್ನ ಹತ್ರನೇ ರೀಲ್ ಬಿಡ್ತೀಯಾ? ಬೆಳಗ್ಗೆ ನಾ ಮಮ್ಮಿ ಜೊತೆ ಮಾತಾಡ್ತೀನಿ.
1: ಲತಾ, ಅಪ್ಪನ ಹತ್ರ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಮರಿ.
0: ನಾನಾಕ ಸುಳ್ಳು ಹೇಳಿ? ಎದ್ರ ಮನೆ ಆಂಟಿ ನಿತ್ಯ ಅಮೆರಿಕಾಗ ಫೋನ್ ಮಾಡಲ್ವಾ? ಹಾ, ನನ್ನ ಫ್ರೆಂಡ್ ರೂಪಾನೇ ಈ ನಂಬರ್ ಕೊಟ್ಟಿದ್ದು. ಡ್ಯಾಡಿ, ಮಮ್ಮಿ ನನಗೆ ಟೆಲಿಫೋನ್ ಅಲ್ಲಿ ಮುದ್ದು ಕೊಟ್ಲು. ಮಾತಾಡ್ತಾ ಮಾತಾಡ್ತಾ ಉಳ್ಕೊಳ್ಳೇ ಬಂದು ಬಿಡ್ತು. ನಾನು ಹತ್ತು ಬಿಟ್ಟೆ.
7: ಹಲೋ, ಇಂಟರ್ನ್ಯಾಷನಲ್ ಟ್ರಂಕ್ ಸ್ಟ್ರೀಟ್.
0: ನಾನು ಆಂಟಿ ಲತಾ ಮಾತಾಡ್ದು. ಮಮ್ಮಿಗೆ ಕನೆಕ್ಷನ್ ಕೊಡಿ.
7: ಕೊಡ್ತೀನಮ್ಮ. ಹಲೋ ಲತಾ, ನಾನು ನಿಮ್ಮಮ್ಮ ಮಾತಾಡ್ತಿರೋದು. ಇನ್ನೂ ಸ್ಕೂಲ್ಗೆ ಹೋಗ್ಲಿಲ್ವಾ?
0: 9:00 ಸ್ಕೂಲ್.
7: ಹೌದಾ?
1: ಲತಾ, ಟೆಲಿಫೋನ್ ಅಲ್ಲಿ ಯಾರತ್ರ ಮಾತಾಡ್ತಾ ಇದೀಯ ಮರಿ?
0: ಡ್ಯಾಡಿ, ಮಮ್ಮಿ ಮಾತಾಡ್ತಾರೆ ಕೇಳು.
1: ಮಮ್ಮಿನ?
7: ಲತಾ, ಡ್ಯಾಡಿ ಹೇಳ್ದಾಗ ಕೇಳ್ಬೇಕು, ಹಠ ಮಾಡ್ಬಾರ್ದು.

0: ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ.
1: ಯಾಕೆ ಡ್ಯಾಡಿ ನಿನ್ನ ಮಮ್ಮಿ ಹತ್ರ ಮಾತಾಡಲಿಲ್ಲ?
0: ಸಂತೋಷಕ್ಕೆ.
1: ನನಗಷ್ಟೇ, ಮಮ್ಮಿ ದನ ಕೇಳಿದ ತಕ್ಷಣ ಅಳು ಬಂದ್ಬಿಡ್ತು.
2: ನೀನ್ ಬತ್ರೆಗ್ ಬರ್ತೀನಲ್ಲ, ಅವಾಗ ನೋಡ್ತೀನಿ.
1: ಸುಲ್ ಹೇಳ್ತೀಯ, ನಿನ್ನ ಚಕ್ಕರ್ ಕೊಡ್ತೀಯ?
2: ಖಂಡಿತ ಬರ್ತೀನಿ.
1: ಎಲ್ಲಿಗೆ ಬರ್ತೀಯ ಹೇಳು?
2: ಮನೆಗೆ.
1: ನಮ್ ಮನೆ ಅಡ್ರೆಸ್ ಗೊತ್ತಾ
2: ಹೇಳು?
1: ನಂಬರ್ 20 KR ರೋಡ್, ಮ್ಯಾಂಗ್ಳೂರ್.
2: ಫೋನ್ ಇಲ್ಲ.
1: ಮಮ್ಮಿ ಮಮ್ಮಿ ಮಮ್ಮಿ, ನಾನು ನಿನ್ನ ನೋಡಿ ಇಲ್ವಲ್ಲ, ನೀನೇ ನಾ ಮಮ್ಮಿ ಅಂತ ಹಾಯ್ ಗೊತ್ತಾಗುತ್ತೆ.
2: ನಾನು ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸು, ಕೈನಲ್ಲಿ ಗುಲಾಬಿ ಹೂವಿನ ಬೊಕ್ಕೆ ಹಿಡ್ಕೊಂಡು ಬರ್ತೀನಿ, ಸರಿನಾ?
1: ಮಮ್ಮಿ ನೀನು ತುಂಬಾ ಒಳ್ಳೆಯವಳು.
2: ನೀನು ಅಷ್ಟೇ.
1: ನಾ ಕಾಯ್ತಾ ಇದ್ದೀನಿ, ಬರಬೇಕು. ಮಮ್ಮಿ ಮಮ್ಮಿ ಮಮ್ಮಿ. ಮಮ್ಮಿ ಬಂದು ಬಿಟ್ಟಿಯಾ? ನೀನೇ ನಮ್ಮ ಮಮ್ಮಿ. ಅವತ್ತು ನಮ್ಮ ಮನೆ ಬಂದಿದಾಗ ನಾನು ಯಾರ ಅನ್ಕೊಂಡ್ಬಿಟ್ಟೆ. ಮಮ್ಮಿ ನಿನಗೂ ಡ್ಯಾಡಿಗೂ ಜಗಳನ, ಅದಕ್ಕೆ ನೀ ಅವ್ ತೊರಟೋದ್ಯಾ? ಡ್ಯಾಡಿ ಡ್ಯಾಡಿ, ಇವರೇ ನಮ್ಮ ಮಮ್ಮಿ. ಮಮ್ಮಿ ಮಮ್ಮಿ, ಅವರೇ ನಮ್ಮ ಡ್ಯಾಡಿ.

0: ಡಾಕ್ಟರ್,
1: ಬೇಗ ಹೋಗಿ ನಿಮ್ ಹೆಂಡತಿನ ಕರ್ಕೊಂಡ್ ಬನ್ನಿ. ನಿಮ್ಮಿಬ್ಬರ ಮಧ್ಯೆ ಸಾವಿರಾರು ಜಗಳ ಇರಬಹುದು, ಆದ್ರೆ ಮಗು ಜೀವಕ್ಕೆ ಅಪಾಯ ಆಗ್ಬಿಡುದು. ಪ್ಲೀಸ್.
0: ನನಗೆ ಮದುವೆನೇ ಆಗಿಲ್ಲ ಡಾಕ್ಟರ್.
1: ಮಗು ಅಮ್ಮ ಅಂತಿದೆಯಲ್ಲ, ಹಾಗಾದ್ರೆ ಮಗುಗೆ ನೀವೇನಾಗ್ಬೇಕು?
0: ಆ ಮಗು ನಂದಲ್ಲ ಡಾಕ್ಟರ್.
1: ಮತ್ತೆ?
0: ನನ್ನ ತಂಗಿದು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ನಾನೇ ತಂದೆ ತಾಯಿಯಾಗಿ ಬೆಳೆಸಿ ಅವಳನ್ನ ದೊಡ್ಡೊಳಗೆ ಮಾಡಿದೆ. ಒಂದು ಒಳ್ಳೆ ಜಾಗದಲ್ಲಿ ನೋಡಿ ಅವ್ರ ಸಂಸಾರ ನಗನಗ್ತಾ ಸಂತೋಷವಾಗಿತ್ತು.
2: ಅಣ್ಣ
3: ಚೆನ್ನಾಗಿದ್ಯಮ್ಮ?
2: ಚೆನ್ನಾಗಿದ್ದೀನಿ.
3: ಎಲ್ಲ ಬಾವ.
4: ಹಲೋ ಮೈದಾ.
3: ಏನು ನೀವು ಹರಿಕತೆಗ?
4: ಈಗ ತಾನೇ ಕತೆ ಶುರುವಾಗಿದೆ, ಆಗ್ಲೇ ಹರಿಕತೆ ಕಳಿಸ್ತಾ ಇದೀಯಾ?
3: ಎಲ್ಲಿ ಪ್ರೋಗ್ರಾಮ್?
4: ಸಿನಿಮಾಗ ಹೋಗ್ತಾ ಇದೀವಿ. ಬರ್ತೀಯಾ
3: ಸಿನಿಮಾಗ?
2: ಹೌದಣ್ಣ, ನೀನು ಬಣ್ಣ.
3: ನಾನ್ ಯಾಕ ಶಿವ ಪೂಜೆಲ್ ಕರಡಿ
4: ಜೆಂಟ್ಲಮನ್ ಕಣಯ್ಯ, ಮೈದಾ ಅಂದ್ರೆ ಹೀಗಿರ್ಬೇಕು, ಅರ್ಥ ಮಾಡ್ಕೊಂಡಿದ್ಯಾ?
5: ಅಪ್ಪ ಆಸ್ಪತ್ರೆಲಿ ಎಮರ್ಜೆನ್ಸಿ ಆಪರೇಷನ್ ಅಂತೆ, ಬರ್ತೀನಿ.
2: ಬರಪ್ಪ. ಅಕ್ಕಿಗೆ ಹೊಟ್ಟೆ ನೋವು ಅಂತೆ.
5: ಹೊಟ್ಟೆ ನೋವು ನಾಳೆ ಅಂತ ಹೇಳೆ.
2: ಹೋಗ್ಬಿಡಿ ಅಂದ್ರೆ ಹೊಟ್ಟೆ ನೋಯ್ತಾ ಇದೆ. ನನ್ನ ಮಾತು ಕೇಳಿ
5: ಕಣೆ, ನಾಳೆ
2: ಹೋಗ್ಬಿಡಿ ಪ್ಲೀಸ್. ಅಯ್ಯೋ ಏ ರಾಜ, ಅವಳು ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾಳೆ
3: ನೋಡ್ದ್ಯಾ, ನಾವೇ ಕೊಟ್ಟಿದ್ ನಮ್ಮ ಹತ್ರ.
5: ಡಾಕ್ಟರ್,
2: ನಿಮ್ಗೆ ಹೆಣ್ಮಗು ಆಗಿದೆ,
3: ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಇವರೆಲ್ಲ ಹೀಗೆ ನಿಂತಿದ್ದಾರೆ?
4: ಏ ಮೈದಾ ಒಂದ್ ನಿಮಿಷ ಇರು, ಸ್ವೀಟ್ ಅಣ್ಣ.
2: ಹೆರಿಗೆಲ್ ನಿಮ್ ಹೆಂಗಸರು ತೀರ್ ಹೋದ್ರು.
4: ವಾಟ್?
2: ಆಸ್ ಎ ಡಾಕ್ಟರ್ ಕ್ಯಾನ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಆಫ್ ಯುವರ್ ವೈಫ್? ಹೊಟ್ಟೆ ನೋವು ಅಂತ ಹೇಳ್ದಾಗ್ಲೇ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ರೆ ಉಳಿತಾ ಇದ್ರೋ ಏನೋ.

0: ಮಾವ ಕೂಡ ಆ ಮಗು ಮುಖ ನೋಡಕ್ಕೆ ಇಷ್ಟಪಡಲಿಲ್ಲ. ಎಷ್ಟೇ ಆಗ್ಲಿ, ಅದ್ ನನ್ನ ತಂಗಿ ಮಗು ಡಾಕ್ಟರ್. ನನ್ನ ತಂಗಿಗೋಸ್ಕರ ಅವಳು ನೆನಪಾಗಿ ನಾನು ಆ ಮಗುನ ಎತ್ಕೊಂಬಂದೆ. 3 ವರ್ಷ ಆಗೋವರೆಗೂ ಅವಳನ್ನ ಬೆಳೆಸೋದಕ್ಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟೆಲ್ಲ ಡಾಕ್ಟರ್. ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ನನ್ನ ಪ್ರೀತಿನೆಲ್ಲ ಧಾರೆ ಎರೆದು ಅವಳನ್ನ ಬೆಳೆಸ್ದೆ. ಅವಳಿಗೆ ತಾನು ತಬ್ಲಿ ಅನ್ನೋ ಭಾವನೆ ಬರಬಾರ್ದು ಅಂತ ನಾನೇ ಅಪ್ಪ ಅಂತ ಹೇಳಿದೆ. ಇದುವರೆಗೂ ಅವಳ ತಲೆನಲ್ಲಿ ಅಮ್ಮ ಅನ್ನೋ ಮಾತೆ ಬಂದಿರಲಿಲ್ಲ. ನಾನು ಈ ಊರಿಗೆ ಬಂದ್ಮೇಲೆ ಅಕ್ಕಪಕ್ಕದ ಮನೆಯವರು ನಿಮ್ಮ ತಾಯಿ ಎಲ್ಲಿ ಅಂತ ಕೇಳಿದಾಗ,
1: ರೋಹಿಣಿನೇ ತಾಯಿ ಅಂತ ಆ ಮಗು ಅಷ್ಟು ಬಲವಾಗಿ ನಂಬಿರೋವಾಗ ಅಲ್ಲ ಅಂತ ನಿರಾಸೆ ಮಾಡೋದು ಒಳ್ಳೇದಲ್ಲ. ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ.
0: ಡಾಕ್ಟರ್, ಏನಾಯ್ತು ಅಂತ ಇಷ್ಟೊತ್ತು ನೀವೇ ಕೇಳಿದ್ದೀರಾ. ರೋಹಿಣಿ ನನ್ನ ಮಾತು ನಂಬೋದಿಲ್ಲ ಡಾಕ್ಟರ್. ಪರಿಸ್ಥಿತಿ ಹೀಗಿರುವಾಗ ನಾನು ಅವಳನ್ನ ಹ್ಯಾಕ್ ಕರ್ಕೊಂಡ್ಬರ್ಲಿ?
1: ಮಗುವಿನ ಪ್ರಾಣ ಉಳಿಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನೀವು ಕರ್ಕೊಂಡು ಬರಲೇಬೇಕು. ಅದರ್ವೈಸ್ ಯು ಆರ್ ಲೂಸಿಂಗ್ ಯುವರ್ ಚೈಲ್ಡ್.
0: ಡಾಕ್ಟರ್,
1: ಯಸ್, ಇಟ್ಸ್ ಅ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್. ನೋಡಿ, ಮಗು ಜ್ಞಾನ ಬರೋಷ್ಟರಲ್ಲಿ ಬೇಗ ಹೋಗಿ ನೀವು ಕರ್ಕೊಂಡು ಬನ್ನಿ. ಹೋಗಿ.
0: ಇಲ್ಲ, ನನಗೆ ನನ್ನ ಲತಾ ಬೇಕು. ನನಗೆ ನನ್ನ ಲತಾ ಬೇಕು.
2: ಇಲ್ಲಿ ರೋಹಿಣಿ ಅಂತಿದಾರಲ್ಲ,
3: ಇಂಟರ್ನ್ಯಾಷನಲ್ ಟ್ರಂಕ್ ಅಸ್ಟೆಂಟ್ ರೋಹಿಣಿ ತಾನೆ?
0: ಹೌದು.
3: ಅವ್ರದ್ದು ಇವತ್ತು ಮದುವೆ ರೀ?
0: ಮದುವೆ? ಎಲ್ಲಿಂದ ಹೇಳ್ತೀರಾ ಸರ್?
3: ಇರಿ ಒಂದು ನಿಮಿಷ, ತಗೊಳ್ಳಿ.
0: ನನ್ನ ಮಗು ಪ್ರಾಣ ಉಳಿಸ್ಕೋಬೇಕು ಸರ್. ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಪ್ಲೀಸ್.
4: ನಿನ್ ಮಗು ಸಾವಿಂದ ಅವಳಲ್ಲಿದ್ಯಾ? ಅವತ್ತು ನನ್ ಮಾನ ಹೋಗ್ತಿದೆ ಅಂತ ನಿನ್ನ ಅಂಗ್ಲಾಚಿ ಬೇಡ್ಕೊಂಡಾಗ ನೀ ನನ್ ಮಾತು ಕೇಳ್ದ್ಯಾವ್ರೆ?
0: ನೀನ್ ಯಾಕೆ ಬಂದ? ನಮಸ್ಕಾರ ಸರ್.
5: ನೀನ್ ಯಾಕೆ ಹೇಳಕ್ ಬಂದೆ?
0: ಸ್ವಲ್ಪ ರೋಹಿಣಿ ನೋಡ್ಬೇಕು ಸರ್.
5: ಯಾಕೆ?
0: ನನ್ ಮಗು ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದೆ. ರೋಹಿಣಿ ಬಂದ್ರೆ ಮಗು ಉಳಿಯೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸರ್.
5: ನಿನ್ ಮಗುಗೂ ನಮ್ ರೋಹಿಣಿಗೂ ಏನ್ ಸಂಬಂಧ? ಇವತ್ತೋಡ್ ಮದ್ವೆ ಕಣಯ್ಯ.
0: ಸರ್, ದಯವಿಟ್ಟು ರೋಹಿಣಿ ಸ್ವಲ್ಪ ಕಳಿಸ್ಕೊಡಿ ಸರ್. ನನ್ ಮಗು ಪ್ರಾಣ ಉಳಿಸಿ ಸರ್, ಪ್ಲೀಸ್.
5: ನೀವು ಬುದ್ಧಿದ್ದೀನಿಯಾ? ಅವ್ಳು ನಿನ್ ಜೊತೆ ಕಳ್ಸಿದ್ರೆ ಮದ್ವೆ ನಿಂತೋಗ ನಾನೇನ್ ಮಾಡ್ಲಿ?
0: ಖಂಡಿತ ಅವ್ಳು ಮದುವೆ ನಿಲ್ಸಕ್ ಬಂದಿಲ್ಲ ಸರ್. ಸ್ವಲ್ಪ ರೋಹಿಣಿ ಕಳ್ಸ್ಕೊಡಿ ಸರ್.
5: ನಿನ್ ತಮ್ಮಯ್ಯ ಅಂತೀನಿ, ಮೊದ್ಲು ಇಲ್ಲಿಂದ ಹೊರಟೋಗು
0: ಸರ್.
5: ಯಾರಿಗೆ ಹೇಳ್ತಾ ಇರೋದು
0: ಸರ್?
5: ಇಲ್ವಾ?
0: ರೋಹಿಣಿ ಇಲ್ದೆ ನಾ ಈ ಜಾಗ ಬಿಟ್ಟು ಹೋಗೋದಿಲ್ಲ ಸರ್. ಯಾವನಾದ್ರೂ ಅಡ್ಡ ಬಂದ್ರೆ ಕೊಲೆನೆ ನಡೆದೋಗುತ್ತೆ. ಹುಷಾರ್ ರೋಹಿಣಿ, ರೋಹಿಣಿ, ರೋಹಿಣಿ, ರೋಹಿಣಿ, ರೋಹಿಣಿ. ನನ್ನ ಲತಾಗ್ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ಕೋತಾ ಇದ್ದಾಳೆ. ನೀನ್ ಬಂದ್ರೆ ನಮ್ಮ ಮಗು ಜೀವ ಉಳಿಯೋದು ಅಂತ ಡಾಕ್ಟರ್ ಹೇಳಿದ್ರು. ಹೇಗಾದ್ರೂ ಮಾಡಿ ನನ್ನ ಮಗುನ ಉಳಿಸು, ಪ್ಲೀಸ್. ಯಾಕೆ ರೋಹಿಣಿ ಸುಮ್ಮನಿದ್ಯಾ? ಮಾತಾಡು ರೋಹಿಣಿ, ಮಾತಾಡು. ನೀನೀಗ ಮಾತಾಡಲ್ಲ ಅಂದ್ರೆ ನನ್ ಮಗು ಇನ್ ಮುಂದೆ ಯಾವತ್ತೂ ಮಾತಾಡೋದಿಲ್ಲ ರೋಹಿಣಿ. ಇದಕ್ಕೆಲ್ಲ ನೀನೇ ಕಾರಣ. ಈ ಅನಾಹುತ ಎಲ್ಲ ನಿನ್ನಿಂದಾನೇ ಆಗಿತ್ತು. ಯಾಕೆ ನನ್ ಮಗು ಜೊತೆ ಮಾತಾಡದೆ? ಯಾಕೆ ನೀನೇ ಅಮ್ಮ ಅಂತ ಅವಳತ್ತ ಹೇಳಿದೆ? ಯಾಕೆ ಅವಳ ಮೇಲೆ ಅಷ್ಟು ಪ್ರೀತಿ ತೋರಿಸ್ದೆ? ರೋಹಿಣಿ, ನಿನಗೆ ನನ್ ಮೇಲೆ ಕೋಪ ಇರ್ಬೋದು, ಆದ್ರೆ ಆ ರೋಷನ ಯಾವ ತಪ್ಪು ಮಾಡಿಲ್ದಿರೋ ನನ್ನ ಮಗು ಮೇಲೆ ತೀರಿಸ್ಕೋಬೇಡ. ನೋಡು, ನನ್ನ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಖಂಡಿತ ಜೀವ ಸಹಿತ ಬದುಕಿರೋದಿಲ್ಲ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ ರೋಹಿಣಿ, ದಯವಿಟ್ಟು ನನ್ನ ಮಗು ನುಡಿಸ್ಕೊಡು, ಪ್ಲೀಸ್. ನೀನ್ ಹೆಣ್ಣಲ್ಲ, ಕಲ್ಲು, ಕಲ್ ಕೊಂಬೆ. ನೀನ್ ಬರ್ದೇ ಇದ್ರೆ ಏನು, ನನ್ನ ಮಗುಗೋಸ್ಕರ ನಾನೇ ನಿನ್ನ ಎಳ್ಕೊಂಡು ಹೋಗ್ತೀನಿ.
5: ಚಂದ್ರು, ಏನ್ ಮಾಡ್ತಿದ್ಯಾ?
0: ಹೆದರ್ಕೋಬೇಡಿ ಸರ್, ನನ್ನ ನಂಬಿ. ರೋಹಿಣಿನ ನನ್ನ ಮಗು ಒಂದೇ ಒಂದ್ಸಲ ತೋರಿಸ್ಬಿಟ್ಟು ನಾನೇ ನಿಮ್ಮ ಮಗಳನ್ನ ಜೋಪಾನ ಕರ್ಕೊಂಡ್ಬರ್ತೇನೆ.
6: ಯಾರದು? ಏನಿದೆಲ್ಲ
0: ರಾಜಾ?
6: ಚಂದ್ರು,
0: ಈ ಮದ್ವೆ ನಿಂದ?
6: ಹೌದು, ನಿನಗೆ ಇನ್ವಿಟೇಷನ್ ಕಳಿಸಿದ್ದೆ, ಕಾಗ್ದನೂ ಬರೆದಿದ್ದೆ.
0: ಫ್ಯಾಂಟಾಸ್ಟಿಕ್, ಸೂಪರ್.
7: ಎಲ್ಲೂ ಹೋಗಲ್ಲ ತಾನೆ?
8: ಇಲ್ಲಪ್ಪ, ಎಲ್ಲೂ ಹೋಗಲ್ಲ.

ನನ್ನ ತಂಗಿ ಬಾಳು ತೋಳ ಬಂತು ತೋಳ ಬಂತು ಅನ್ನೋ ಕತೆ ಆಗೋಯ್ತು ಡಾಕ್ಟರ್. ವಿಷಯ ಇಷ್ಟಕ್ಕೆ ಮುಗಿಲಿಲ್ಲ. ಹುಟ್ಟಿದ ತಕ್ಷಣ ತಾಯಿನ ಕಳ್ಕೊಂಡು ಮಗು ಅಂತ ಎಲ್ರೂ ಆ ಹಸು ಕಂದನ್ನ ದೂರ ಇಟ್ಬಿಟ್ರು. ನನ್ನ

0: ಸರ್ಕಕ್ ಹೋದ್ರೆ ಅಪ್ಪನ ನಾನು ಇಬ್ಬರು ಬಂದು ಬಿಡ್ತೀವಿ.
1: ನೋಡು ನಿನ್ ಬಿಡು, ಎಲ್ಲೂ ಹೋಗಲ್ಲ.
2: ಲತಾ ನೀನ್ ಹುಷಾರಾಗ್ಬಿಟ್ಟಿಲ್ಲ, ಅಷ್ಟು ಸಾಕಮ್ಮ.
0: ನೀನು ಅಪ್ಪನು ಮತ್ತೆ ಜಗಳ ಕಾಳ ತಾನೆ.

0: ನೀನ್ ತುಂಬಾ ಅದೃಷ್ಟವಂತೆಮ್ಮ. ಇಂಥದ್ದೇನು ಪುಡಿಯೋಕೆ ನೀನ್ ಅದೃಷ್ಟ ಮಾಡಿದ್ದೆಮ್ಮ. ರೋಹಿಣಿ, ಚಂದ್ರು,
1: ರಾಜ, ಏನ್ ಮಾಡ್ತಾ ಇದೀಯ?
0: ಲತಾ, ಇನ್ಮೇಲೆ ಈ ನಿನ್ನ ಅಪ್ಪ, ಈ ನಿನ್ನ ಅಮ್ಮ ನಿನ್ ಜೊತೆಲೆ ನಗನಗ್ತಾ ಇರ್ತಾರೆ, ಯಾವತ್ತೂ ಜಗಳ ಮಾಡೋದು. ನಿನಗೆ ಸಂತೋಷ?
2: ಸಂತೋಷ. ನೌ ಗುಡ್ ಮಮ್ಮಿ, ಗುಡ್ ಡ್ಯಾಡಿ.

0: ಈವರೆಗೆ ಈ ಜೀವ ನಿನಗಾಗಿ ಚಿತ್ರದ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ಸಂಕಲನ ಎಂ ಶಿವಲಿಂಗಯ್ಯ ತುಮಕೂರು. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್ ಮತ್ತು ಆರ್ಎನ್ ಗೀತಾ. ಪ್ರಸಾರ ನಿರ್ವಹಣೆ ಡಿಎಂ ವಿಜಯಕುಮಾರ್.
1: ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:15:42. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳೊಂದಿಗೆ ನಿಮ್ಮೊಂದಿಗೆ ನಾವಿರ್ತೀವಿ. ಕಾರ್ಯಕ್ರಮದ ಮೊದಲಿಗೆ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಹಾಡನ್ನು ಕೇಳೋಣ. ಉದಿತ್ ನಾರಾಯಣ್ ಮತ್ತು ಸಾಧನ ಸರ್ಗಮ್ ಅವರ ಧ್ವನಿಗಳಲ್ಲಿದೆ ಈ ಗೀತೆ. ಮಜ್ರು ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

ದಿಲ್ ಹೇ ಕೆ ಮಾನ್ತಾ ನಹಿ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಲ್ಲ, ಅನುರಾಧ ಬೌದ್ವಾಲ್ ಅವರು ಹಾಡಿರುವ ಗೀತೆ ಇದು. ಫೈಜ್ ಅನ್ವರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. 9:27:08 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ರ. ಆಶಿಕಿ ಚಿತ್ರದ ಹಾಡನ್ನ ಕೇಳೋಣ. ರಾಣಿ ಮಲ್ಲಿಕ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅನುರಾಧ ಬೌದ್ವಾಲ್.

ಉದಿತ್ ನಾರಾಯಣ್ ಮತ್ತು ಅನುರಾಧ ಭೌದ್ವಾಲ್ ಅವರ ಧ್ವನಿಗಳಲ್ಲಿ ದಿಲ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಸಮೀರ್ ಅವರ ರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು. 9:44:50 ಹಿಂದಿ ಮೆಲಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸಿರ್ಫ್ ತುಮ್ ಚಿತ್ರದ ಹಾಡನ್ನು ಕೇಳುವ ಸಮಯ ಇದು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿರುವ ಈ ಹಾಡನ್ನು ಬರೆದವರು ಸಮೀರ್.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಇಷ್ಟ ಅದು ಅಂತ ಮಂಜುನಾಥ್ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆಂಪರಾಜು ಮಾರಸಂದ್ರ ತುರುವೇಕೆರೆ ತಾಲೂಕು ತುಮಕೂರು ಇಲ್ಲಿಂದ ಸಂದೇಶ ಕಳಿಸ್ಕೊಟ್ರೆ ಚನ್ನಪ್ಪ ಅವರ ಸಂದೇಶ ಬಂದಿದೆ ಜೆ ಪಿ ನಗರದಿಂದ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ನಾಗರತ್ನ ಅವರ ಸಂದೇಶ ಬಂದಿದೆ ರಾಜಾಜಿನಗರದಿಂದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಸಾಜನ್ ಚಿತ್ರದ ಹಾಡನ್ನು ಕೇಳೋಣ. ಸಮೀರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಅನುರಾಧ ಭೌದ್ವಾ.

ಸಾಜನ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹಾಡುಗಳು ಇಷ್ಟ ಆದವು ಅಂತ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ರೆ, ಕೋಣನಗೆರೆ ಶ್ರೀನಿವಾಸ್ ಮತ್ತು ಶಿವರಾಜ್ ಅವರ ಸಂದೇಶ ಕೂಡ ಬಂದಿದೆ. ಕಾರ್ಯಕ್ರಮವನ್ನು ಆಲಿಸಿದ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂದಿನ ದಿನಗಳಲ್ಲಿ ಶ್ವೇತ ಭವನಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರವಾಗಿ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಆಹ್ವಾನ ನೀಡಿದ್ದಾರೆ. ಆರೋಗ್ಯ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಾರಾಷ್ಟದ ಶಿರಡಿಯಲ್ಲಿ ಸ್ಥಾಪಿಸಲಾಗಿರುವ ಫಿರಂಗಿ ಶೆಲ್ ಉತ್ಪಾದನಾ ಘಟಕವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ನಿಬೆ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಚೀನಾದ ಶಾನ್ಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಮತ್ತು ಸುರಕ್ಷಿತ ಚೇತರಿಕೆಗೆ ಪ್ರಧಾನಿಯವರು ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ 80ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧಾರೆ ಫೌಂಡೇಶನ್ ಸಹಯೋಗದೊಂದಿಗೆ 5 ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಭಾರತದ ಅನನ್ಯ ಇತಿಹಾಸವನ್ನು ತಿಳಿಸುವ ಹಸ್ತಪ್ರತಿಗಳನ್ನು ಸಂರಕ್ಷಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿದ್ದಾರೆ. ಕರ್ನಾಟಕದ ಪ್ರಾಚೀನ ಹಸ್ತಪ್ರತಿಗಳ ಸಮೀಕ್ಷೆಯ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಕ್ರಿಕೆಟ್. ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನೀಡಿರುವ 196 ರನ್ಗಳ ಗುರಿ ಬೆನ್ನತ್ತಿರುವ ಪಂಜಾಬ್ ಕಿಂಗ್ಸ್ ಇತ್ತೀಚಿನ ವರದಿಯಂತೆ 4.5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 54 ರನ್ ಮಾಡಿ ಆಡುತ್ತಿದೆ. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಮಾಡಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:03:42. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಸ್ನೇಹಿತರೆ, ಪ್ರೀತಿ ಇಲ್ಲದ ಜಗತ್ತು ಮರುಭೂಮಿಯಂತೆ, ನಂಬಿಕೆ ಇಲ್ಲದ ಜಗತ್ತು ಗಾಜಿನ ಮನೆಯಂತೆ. ಪ್ರೀತಿ ಎಂಬ ಗಿಡಕ್ಕೆ ನಂಬಿಕೆ ಎಂಬ ನೀರನ್ನು ಎರೆದಾಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆದು ನೆರಳನ್ನು ನೀಡಬಹುದು. ನಮ್ಮ ಬದುಕಿನ ಪಯಣ ಸುಖಮಯವಾಗಿರಬೇಕು ಅಂದರೆ ನಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಮನಸ್ಸಿನಲ್ಲಿ ನಂಬಿಕೆ ಸದಾ ಜೀವಂತವಾಗಿರಬೇಕು. ಈ ಕುರಿತಂತೆ ಮಾತಾಡೋಣ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ.

ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಕುರಿತಂತೆ ನಾವು ಮಾತಾಡ್ತಿದ್ದೀವಿ. ಪ್ರೀತಿ ಅನ್ನೋದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಆಕರ್ಷಣೆಯಲ್ಲ, ಅದು ತ್ಯಾಗ, ಕಾಳಜಿ, ಗೌರವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ಸಮ್ಮಿಶ್ರಣ ಅಂತಾನೆ ಕರಿಬಹುದು. ಪ್ರೀತಿ ಇರೋ ಕಡೆ ಜೀವನ ಹಸನಾಗಿರುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ. ಪ್ರೀತಿ ಜಗತ್ತನ್ನು ಸುಂದರಗೊಳಿಸಿದರೆ ನಂಬಿಕೆ ಆ ಸೌಂದರ್ಯವನ್ನು ಶಾಶ್ವತವಾಗಿ ಕಾಯ್ದಿರಿಸುತ್ತೆ.

ಡ್ರಾಮಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಸೋನು ನಿಗಮ್ ಅವರು ಹಾಡಿದ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗೀತೆಯ ರಚನೆ ಯೋಗರಾಜ್ ಭಟ್ ಅವರದ್ದು. 10:21:12 ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಕ್ತಾ ಇದ್ದೀವಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಮತ್ತು ನಂಬಿಕೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರೀತಿ ಒಂದು ಸುಂದರವಾದ ಕಟ್ಟಡವಾದರೆ ನಂಬಿಕೆ ಅದರ ಗಟ್ಟಿಯಾದ ಅಡಿಪಾಯ. ನಂಬಿಕೆ ಇಲ್ಲದ ಕಡೆ ಪ್ರೀತಿ ಹೆಚ್ಚು ದಿನ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸಂಬಂಧದಲ್ಲಿ ಅಪನಂಬಿಕೆ ಅಥವಾ ಸಂಶಯ ಸುಳಿದಾಡಿದ್ರೆ ಅಲ್ಲಿ ಬಿರುಕು ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ನಂಬಿಕೆಯನ್ನು ಗಳಿಸಲು ವರ್ಷಗಳೇ ಬೇಕಾಗ್ಬೋದು, ಆದರೆ ಅದನ್ನು ಕಳೆದುಕೊಳ್ಳಲು ಕೇವಲ ಒಂದು ಕ್ಷಣ ಸಾಕು. ಹೀಗಾಗಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಂತ ಪ್ರಮುಖವಾದ ಜವಾಬ್ದಾರಿ.

ಪ್ರಶಾಂತ್ ರಾಜ್ ಅವರ ಸಂಗೀತವಿದ್ದ ಪ್ರೇಮ ಕೈದಿ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಇದು, ನಾಗಣ್ಣ ಅವರ ರಚನೆ. ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಕುರಿತಂತೆ ಮಾತಾಡ್ತಿದ್ದೀವಿ. ಪ್ರೀತಿ ಅನ್ನೋದು ನಿಸರ್ಗ ಕೊಟ್ಟ ವರವಾದರೆ ನಂಬಿಕೆ ಅನ್ನೋದಿದೆಯಲ್ಲ, ನಾವು ಕಷ್ಟಪಟ್ಟು ಗಳಿಸಬೇಕಾದಂತಹ ಗೌರವ. ನಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಕಳೆದುಕೊಳ್ಳಬಾರ್ದು, ಹಾಗೆಯೇ ನಮ್ಮನ್ನು ನಂಬುವವರನ್ನು ಎಂದಿಗೂ ವಂಚಿಸಬಾರ್ದು. ಇವೆರಡನ್ನ ಸಮತೋಲನದಲ್ಲಿ ಕೊಂಡೊಯ್ದಾಗ ಮಾತ್ರ ಜೀವನ ಎಂಬ ಪಯಣ ಅತ್ಯಂತ ಸುಂದರ, ಜೊತೆಗೆ ಅರ್ಥಪೂರ್ಣವಾಗಿರುತ್ತೆ.

ಹಂಸಲೇಖ ಅವರ ಸಂಗೀತವಿದ್ದ ಸ್ಪರ್ಶ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಕೆ ಕಲ್ಯಾಣ್ ಅವರು ಬರೆದ ಹಾಡು ಇದು. ಹಾಡಿದವರು ಹರಿಹರನ್ ಮತ್ತು ಚಿತ್ರ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 10:43:06 ಕೇಳ್ತಾ ಇದ್ದೀರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬದುಕು ಒಂದು ಸುಂದರ ಕಾವ್ಯ ಇದ್ದಂತೆ. ಅದರಲ್ಲಿ ಪ್ರೀತಿ ಅನ್ನೋದು ಸಾಹಿತ್ಯವಾದರೆ ನಂಬಿಕೆ ಅನ್ನೋದು ಆ ಸಾಹಿತ್ಯಕ್ಕೆ ಜೀವ ನೀಡುವ ರಾಗ. ಇವೆರಡು ಒಂದಾದಾಗ ಮಾತ್ರ ಬದುಕಿನ ಸಂಗೀತ ಮಧುರವಾಗಿ ಧ್ವನಿಸುತ್ತೆ. ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕೆ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿ ಮತ್ತು ನಂಬಿಕೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು.

ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗೀತ ಕಟ್ಟಿ ಅವರು ಹಾಡಿದ ನಾವಿಬ್ಬರು ನಮಗಿಬ್ಬರು ಚಿತ್ರದ ಹಾಡು ಮೂಡಿಬಂತು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿತ್ತು ಈ ಗೀತೆ. ಹಳೆಯ ತಲೆಮಾರಿನ ಸಂಬಂಧಗಳಲ್ಲಿ ಪ್ರೀತಿಗಿಂತ ನಂಬಿಕೆ ಮತ್ತು ಜವಾಬ್ದಾರಿ ಜಾಸ್ತಿ ಇರ್ತಾ ಇತ್ತು. ಹಾಗಾಗಿ ಅಂದಿನ ಮದುವೆಗಳು ದಶಕಗಳ ಕಾಲ ಗಟ್ಟಿಯಾಗಿ ಇರ್ತಾ ಇದ್ವು. ಆದರೆ ಇಂದಿನ ತಲೆಮಾರಿನಲ್ಲಿ ಪ್ರೀತಿ ಮತ್ತು ಆಕರ್ಷಣೆ ಬೇಗನೆ ಉಂಟಾಗುತ್ತೆ, ಆದರೆ ನಂಬಿಕೆ ಮೂಡೋದು ತಡವಾಗಿರುತ್ತೆ. ಹೀಗಾಗಿ ನಮಗೆ ಬೇಕಾಗಿರುವಂಥದ್ದು ಹಳೆಯ ತಲೆಮಾರಿನ ಬದ್ಧತೆ ಮತ್ತು ಹೊಸ ತಲೆಮಾರಿನ ಮುಕ್ತ ವಿಚಾರಧಾರೆಯ ಸಮ್ಮಿಶ್ರಣ. ಬದುಕಿನ ಕೊನೆಯ ದಿನಗಳಲ್ಲಿ ತಿರುಗಿ ನೋಡಿದಾಗ ನಮಗೆ ನೆಮ್ಮದಿ ನೀಡುವಂತಹದ್ದು ನಾವು ಗಳಿಸಿದ ಆಸ್ತಿ ಅಂತಸ್ಥಳ ಬದಲಿಗೆ ನಮ್ಮನ್ನು ಕೊನೆಯವರೆಗೂ ಪ್ರೀತಿಸಿದವರೆಷ್ಟು ಜನ ಮತ್ತು ನಾವು ಯಾರ ನಂಬಿಕೆಯನ್ನು ಒಡೆಯದೆ ಬದುಕಿದ್ದೇವೆಯಾ ಎಂಬ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳು ಮಾತ್ರ. ಹೀಗಾಗಿ ಪ್ರೀತಿಯಿಂದ ಬದುಕನ್ನು ಆರಂಭಿಸಿ ನಂಬಿಕೆಯಿಂದ ಅದನ್ನು ಅರ್ಥಪೂರ್ಣವಾಗಿಸೋಣ.

ರಾಜೇಶ್ ಕೃಷ್ಣನ್ ಅವರು ಹಾಡಿದ ಕುಶಲವೇ ಕ್ಷೇಮವೇ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ರಾಜೇಶ್ ಕೃಷ್ಣನ್ ಅವರ ಸಂಗೀತ ಈ ಗೀತೆಗಿತ್ತು. ರಾಜೇಶ್ ರಾಮನಾಥ್ ಅವರ ಸಂಗೀತವಿದ್ದ ಕುಶಲವೇ ಕ್ಷೇಮವೇ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2047 ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಹೇಳಿದರು. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಬಳಿಕ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದ್ದು, ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆ ಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮುಂಬರುವ ವರ್ಷಗಳಲ್ಲಿ ದೇಶವು ರಕ್ಷಣಾ ಉತ್ಪನ್ನಗಳ ಪ್ರಮುಖ ರಫ್ತುದಾರನಾಗಿ ಹೊರಹೊಮ್ಮಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಷ್ಟದ ಶಿರಡಿಯಲ್ಲಿಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಪ್ರಸ್ತುತ ಸುಮಾರು ಶೇಕಡ 30-35 ಮುಂದಿನ ದಿನಗಳಲ್ಲಿ ಇದನ್ನು ಶೇಕಡ 50 ಹೆಚ್ಚಿಸಲಾಗುವುದು ಎಂದರು. ಶಿರಡಿಯಲ್ಲಿ ಸ್ಥಾಪಿಸಲಾಗಿರುವ ಫಿರಂಗಿ ಶೆಲ್ ಘಟಕ ಮತ್ತು ಇತರ ರಕ್ಷಣಾ ಸೌಲಭ್ಯಗಳನ್ನು ಸಚಿವರು ಶ್ಲಾಘಿಸಿದರು. ಕ್ರಿಕೆಟ್ ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನೀಡಿರುವ 196 ರನ್ಗಳ ಗುರಿ ಬೆನ್ನತ್ತಿರುವ ಪಂಜಾಬ್ ಕಿಂಗ್ಸ್ ಇತ್ತೀಚಿನ ವರದಿಯಂತೆ 16 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 182 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.